ಆಕಾಶವಾಣಿ ವಿಜಯಪುರ ಕಂಪನಕಗಳು 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಮೇ ತಿಂಗಳು 27 ತಾರೀಕು, ಇಂದು ಬುಧವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಈ ಮಂಗಳ ವಾದ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸೊಣಗಾರ್ ಮಾಡುವ ಶುಭ ಮುಂಜಾವಿನ ನನ್ಮಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58 ಅರವತ್ತು ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ. ಇನ್ನೀಗ ಕೇಳಿ, ನಿಲಯವು ಇಂದು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತೀರಿ. 6:30 ಚಿಂತನ ASN ಹೆಬರ್ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:45 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪಟೂರು ಕರ್ನಾಟಕ. 6:50 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡೊಳ್ಳಿನ ಪದಗಳನ್ನು ಕೇಳುತ್ತೀರಿ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಬಿತ್ತರವಾಗುತ್ತದೆ. 7:45 8:30 9:30 ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ಜಾನಪದ ಗೀತೆ ಹಾಗೂ ಹಿಂದಿ ಚಿತ್ರಗೀತೆಯನ್ನು ಕೇಳುತ್ತೀರಿ. ಹತ್ತು ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನಿತಾ ಶೆಟ್ಟಿ ಮೂಡಬಿದರಿ. ಕತೆ ಅವಳ ಹೆಜ್ಜೆ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸುವಿರಿ. 12:30 ಆರೋಗ್ಯ ಸಂಚಿಕೆಯಲ್ಲಿ ಲೋಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಬೋಯಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಉಮಂಗ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. ಇನ್ನು ನಿಲಯದಿಂದ ಸಂಜೆಯ ಪ್ರಸಾರದಲ್ಲಿ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗುತ್ತದೆ. 5:50 ಉದ್ಯೋಗ ವಾರ್ತೆ. 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 6:10 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪಟೂರು ಕರ್ನಾಟಕ. ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ ಮೂಡಿಬರಲಿದೆ. ರಸವಾರ್ತೆ 6:30 6:35 ಕಾಣೆಯದವರ ಬಗ್ಗೆ ಪ್ರಕಟಣೆಯನ್ನು ಕೇಳಲಿದ್ದೀರಿ. 6:51 ಕಿಸಾನ್ವಾಣಿಯಲ್ಲಿ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹಿರಾಲಾಲ್ ಮಿಶ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ನಂತರ ಜಾನಪದ ಗೀತೆಗಳು ಕೇಳಿಬರುತ್ತವೆ. 7:45 ಕನ್ನಡ ಚಿತ್ರಗೀತೆಗಳು. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು 8:30 ರಾತ್ರಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನಗಳು ಈ ಕುರಿತು ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. ರಾತ್ರಿ 9:30 ಕೇಳಲಿದ್ದೀರಿ ಕ್ರೀಡಾಲೋಕ. ರಾತ್ರಿ 10:00 ಹಿಂದಿ ಹಾಗೂ

ಇದೀಗ ತಿಳಿಸಿದಂತೆ ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಲೋಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ನಿಲಯದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮಾಹಿತಿಯನ್ನು ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ನಿರೀಕ್ಷೆಯಲ್ಲಿರಿ.

ಕೇಳಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. ಎಂಥ ಆನಂದ ಇದು, ಎಂಥ ಆನಂದ, ಶ್ಯಾಮ ಸುಂದರ ಕೋಮಲ ರೂಪವು ಹಾಡಿದ್ದಾರೆ ಎಸ್ ಜಾನಕಿಯವರು.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೀಗ ಕೇಳಿ ಮುಂದಿನ ಗೀತೆ, ನೋಡಿ ಬನ್ನಿರಿ ಮಧ್ವಾಚಾರ್ಯರ ಮಾನಸ ಮೂರುತಿಯ. ಎಸ್ ಜಾನಕಿಯವರು ಹಾಡಿರುವಂಥ ಈ ಗೀತೆಯನ್ನು ಈಗ ಆಲಿಸಿ.

0: ಇದುವರೆಗೆ ಶುಭೋದಯ ಕರ್ನಾಟಕ ವಾಣಿ. ಇದೀಗ ಚಿಂತನ ಎ.ಎಸ್.ಎನ್. ಹೆಬ್ಬಾರ್ ಅವರಿಂದ.
1: ಸಮಾಜದಲ್ಲಿ ಎಲ್ಲ ಬಗೆಯ ವೃತ್ತಿಯವರು ಇರುತ್ತಾರೆ. ಇವರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಇವರೆಲ್ಲ ನಮ್ಮ ಒಟ್ಟಿಗೆ ಇರುವುದರಿಂದಲೇ ನಮ್ಮ ಸಮಾಜ. ಇವರಿದ್ದರೆ ಮಾತ್ರ ನಾವು. ನಮ್ಮ ಉಳಿವು ಅಳಿವುಗಳೆಲ್ಲ ಈ ಎಲ್ಲ ವೃತ್ತಿಯವರನ್ನೇ ಅವಲಂಬಿಸಿದೆ. ಹಾಗಾಗಿ ಯಾರನ್ನು ಯಾವ ವೃತ್ತಿಯವರನ್ನು ಕಡೆಗಣಿಸುವಂತಿಲ್ಲ. ಉದಾಹರಣೆಗೆ ಕ್ಷೌರಿಕರು, ಇವರಿಲ್ಲದಿದ್ದಲ್ಲಿ ನಮ್ಮ ನಿಮ್ಮ ಗಡ್ಡ ಮೀಸೆ ತಲೆ ಕೂದಲುಗಳು ರಸ್ತೆ ತನಕವೂ ಹೋಗುತ್ತಿದ್ದವು. ಇವರಿದ್ದರೆ ಮಾತ್ರ ನಾವು ಚಂದವಾಗಿ ಮನೆಯಿಂದ ಹೊರಬೀಳಲು ಸಾಧ್ಯ. ದರ್ಜಿಗಳು ಅಷ್ಟೇ, ಇವರು ಬಟ್ಟೆ ಹೊಲಿದು ಕೊಡದಿದ್ದರೆ ನಾವು ಎಲ್ಲಿಗೂ ಹೋಗುವಂತಿಲ್ಲ. ಬೆಳಗಿನ ಜಾವದಲ್ಲೇ ಮನೆ ಎದುರು ಹಾಲು ತಂದಿಟ್ಟು ಹೋಗುವವರಿದ್ದಾರಲ್ಲ, ಎಂಥ ಮಳೆ ಇರಲಿ ಚಳಿ ಇರಲಿ ಕತ್ತಲಿರಲಿ, ಇವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಹಾಲು ಬರುವುದು ತುಸು ತಡವಾದರೂ ಮನೆಯಲ್ಲಿ ಬೆಳಗ್ಗಿನ ಚಹಾ ಕಾಫಿ ಕುಡಿಯಲಾಗದೆ ಹಾಲಾಹಲ ಕೋಲಾಹಲವೇ ಉಂಟಾಗುತ್ತದೆ. ಅದೇ ರೀತಿ ದಿನಪತ್ರಿಕೆ ಹಂಚುವ ಹಿರಿಯರು ಹುಡುಗರು ಸಹ, ಪಾಪ, ಪ್ರತಿದಿನ ಪತ್ರಿಕೆ ಹಂಚಿಯೇ ಶಾಲೆಗೆ ಹೋಗುವ ಬಾಲಕರಿದ್ದಾರೆ. ವರ್ಷಗಟ್ಟಲೆಯಿಂದ ಸೈಕಲ್ ತುಳಿದು ಪತ್ರಿಕೆ ಹಂಚುವ ಹಿರಿಯರಿದ್ದಾರೆ. ಇವರನ್ನು ನಾವೆಲ್ಲ ಕೃತಜ್ಞತೆಯಿಂದ ನೆನೆಯಬಿಡುವೆ. ಅಡುಗೆ ಮಾಡುವ ಬಾಣಸಿಗರಂತೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವ ವೃತ್ತಿಪರರು. ಸದಾ ಬೆಂಕಿಯ ಮುಂದೆ ಕುಳಿತು ನಿಮಗಾಗಿ ರುಚಿ ರುಚಿಯ ಊಟ ತಿಂಡಿ ಪಾನೀಯ ತಯಾರಿಸಿಕೊಡೋ ಇವರನ್ನು ದೂರುವಂತೆಯೇ ಇಲ್ಲ. ನೀವು 500 ಜನರಿಗೆ ಅಡುಗೆ ಅಂತ ಹೇಳಿ ಊಟಕ್ಕೆ 700 ಜನ ಬಂದರೂ ಏನೂ ಬೇಜಾರು ಮಾಡದೆ ಒಲೆಯ ಮುಂದೆ ಕುಳಿತು ತನ್ನನ್ನೇ ತಾನು ಸುಟ್ಟುಕೊಂಡು ನಿಮ್ಮ ಮರ್ಯಾದೆ ಪ್ರತಿಷ್ಠೆ ಹೆಸರು ಹಾಳಾಗದಂತೆ ಅಷ್ಟೂ ಜನಕ್ಕೆ ಸಾಕಾಗುವಷ್ಟು ಅಡುಗೆ ಮಾಡಿ ಹಾಕುವ ಈ ಬಾಣಸಿಗರು ಸಾಮಾನ್ಯರೇ. ಹೀಗೆ ವೈವಿಧ್ಯಮಯವಾದ ಒಂದೊಂದು ವೃತ್ತಿ ಉದ್ಯೋಗದವರು ಬದುಕಿನಲ್ಲಿ ಬಹು ಪ್ರಮುಖರೇ. ಮಡಿವಾಳರು ಬಟ್ಟೆ ಮಡಿ ಮಾಡದಿದ್ದರೆ, ಚಮ್ಮಾರರು ಪಾದರಕ್ಷೆ ಮಾಡದಿದ್ದರೆ, ಮನೆ ಕೆಲಸಕ್ಕೆ ಬರದಿದ್ದರೆ, ಹೀಗೆ ಒಂದೊಂದು ವೃತ್ತಿಯವರು ನಮ್ಮನ್ನು ಆಳುತ್ತಾರೆ. ಒಬ್ಬ ಕೃಷಿಕ ಭತ್ತ ಬೆಳೆದಿದ್ದರೆ ನೀವೇನು ಉಣ್ಣುತ್ತೀರಿ? ಶಿಕ್ಷಕರೇ ಇಲ್ಲದಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವರು ಇಲ್ಲದಿದ್ದರೆ ತಲೆ ಮೇಲೆ ಬಿದ್ದು ಸಾಯಬೇಕಾ? ಮೇಸ್ತ್ರಿಗಳು, ಗಾರೆ ಮಾಡುವವರು, ಬಡಗಿಗಳು, ವಿದ್ಯುತ್ ಜೋಡಣೆಗಾರರು, ಕೊಳಾಯಿ ಹೊಂದಿಸುವವರು, ಬಾವಿ ತೋಡುವವರು, ಹೀಗೆ ಒಂದು ಮನೆ ಕಟ್ಟಬೇಕಾದರೆ ಇವರೆಲ್ಲರೂ ಬೇಕೇ ಬೇಕಲ್ಲವೇ? ನಿಮ್ಮ ಮೇಲೆ ಸುಳ್ಳು ಕೇದು ಬಿದ್ದರೆ ಕಾಪಾಡಲು ವಕೀಲರು ಬೇಕಲ್ಲವೇ? ಹಾಗಿದ್ದರೂ ಒಂದು ಮಗು ಹುಟ್ಟಿದ ತಕ್ಷಣ ಜನ ಯೋಚಿಸುವುದೇ ಈ ಮಗುವನ್ನು ಇಂಜಿನಿಯರ್ ಮಾಡೋದಾ, ಡಾಕ್ಟರ್ ಮಾಡುವುದಾ ಎಂತ. ಈ ಎರಡೂ ದೊರಕದಿದ್ದರೆ ಮಾತ್ರ ವಕೀಲರಿಗೆ ಸ್ಥಾನ. ಇದೆಂತಹ ವಿಪರ್ಯಾಸ! ದೇಶದ ಎಲ್ಲರೂ ಇಂಜಿನಿಯರೇ ಡಾಕ್ಟರೇ ಆದರೆ ಬೆಳೆ ಬೆಳೆಯುವವರು ಯಾರು? ನಿಮ್ಮ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ದವಸ ಧಾನ್ಯ ಎಣ್ಣೆ ಬೇಳೆ ಕಾಳು ಮಾರುವ ವರ್ತಕರೇ ಇಲ್ಲವಾದರೆ ನೀವು ಉಣ್ಣುವುದೇನು? ಸಣ್ಣ ಸಂಪಾದನೆ ಇರಲಿ ದೊಡ್ಡ ಸಂಪಾದನೆ ಇರಲಿ ಅದೇ ಮುಖ್ಯವಲ್ಲ. ನಾವು ನೀವು ಎಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದರೆ ಸುತ್ತಲಿರುವ ಇಂತಹ ಎಲ್ಲ ವೃತ್ತಿ ಉದ್ಯೋಗ ಕಸುಬಿನ ಜನಗಳು ಅಷ್ಟೇ ಮುಖ್ಯ. ಪ್ರಾಮುಖ್ಯ ಸಹ ಅವರಿಲ್ಲದೆ ನಾವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ನನಗಂತೂ ಈ ವೃತ್ತಿಪರರ ಪ್ರಾಮುಖ್ಯತೆ ಅವಶ್ಯಕತೆ ಕೊರೋನಾ ಸಂದರ್ಭದಲ್ಲಿ ಚೆನ್ನಾಗಿಯೇ ಆಯಿತು. ಪ್ರಧಾನಿಯವರು ಇಡೀ ದೇಶದಲ್ಲಿ ಒಂದು ತಿಂಗಳ ಸ್ವಯಂ ಕರ್ಫ್ಯೂ ವಿಧಿಸಿಕೊಳ್ಳಿ ಎಂದಾಗ ಮೈಸೂರಲ್ಲಿ ಮಗನ ಗೃಹ ಪ್ರವೇಶದಲ್ಲಿ ಇದ್ದ ನಾನು ತಕ್ಷಣ ಕುಂದಾಪುರದ ನನ್ನ ಮನೆಗೆ ಮರಳಬೇಕಾಯಿತು. ನನ್ನ ಕಾರಿನಲ್ಲಿ ನಮ್ಮನ್ನು ಕುಂದಾಪುರಕ್ಕೆ ಬಿಟ್ಟು ಬನ್ನಿ ಎಂತ ಮೈಸೂರಿನ ಚಾಲಕರಲ್ಲಿ ಕೇಳಿದರೆ, ಕಾರನ್ನು ಅಲ್ಲೇ ಬಿಟ್ಟರೆ ನಾವು ವಾಪಸ್ಸು ಬರುವುದು ಹೇಗೆ? ರೈಲಿಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಹಾಗೆ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರದಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು, ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರು ಇಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ ಒಂದು ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
0: ಇದುವರೆಗೆ ಎ.ಎಸ್.ಎನ್. ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ ಆಕಾಶವಾಣಿ. ನಮ್ಮ ಮುಂದಿನ
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ ರೈತರಿಗೆ ಸಲಹೆಯನ್ನ ಕೇಳುತ್ತೀರಿ.

0: ಪ್ರತಿ ಹೆಜ್ಜೆಯಲ್ಲೂ ಕಲೆ, ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ. ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್. ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ, ಪರಂಪರೆಯನ್ನೇ ಸೃಷ್ಟಿಸಿದೆ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಎ ಬಿರಾದರ್ ಅಂತ. ನಾನು ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರೈತರಿಗೆ ಒಂದು ಏನು ಕ್ಯೂ ಮಾತು ಹೇಳಬೇಕಪ್ಪ ಅಂದರೆ, ತಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಹಳ ಮುಂಚೂಣಿಯಲ್ಲಿ ಬರ್ತಾ ಇದೆ. ಅದರಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ, ಅಥವಾ ಮಣ್ಣಿನ ಫಲವತ್ತತೆಯನ್ನು. ಆ ಒಂದು ದೃಷ್ಟಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಬೇರೆ ಬೇರೆ ಏನು ನಾವು ಸಾವಯವ ಗೊಬ್ಬರಗಳಿಂದ ಮಾಡಬಹುದು, ಅದು ತಿಪ್ಪಿ ಗೊಬ್ಬರ ಇರ್ಬೋದು ಅಥವಾ ಎರೆ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಆಡು ಗೊಬ್ಬರ ಇರ್ಬೋದು, ಅದರ ಜೊತೆಗೆ ಹಸಿರೆಲೆ ಗೊಬ್ಬರದ ಪಾತ್ರ ಕೂಡ ಬಹಳ ಮಹತ್ವ ಆಗುತ್ತೆ. ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ಯಾವುದೇ ಒಂದು ದ್ವಿದಳ ಧಾನ್ಯ ನಾವು ಏನಾದರೂ ಬೆಳೆದು ಅದನ್ನು ಮುಗ್ಗು ಹೊಡೆಯುವ ಸಂದರ್ಭದಲ್ಲಿ ಭೂಮಿಗೆ ಹಾಕಿದರೆ ಹೇಳವಾದ ಒಂದು ಸಾರಜನಕ ನಮ್ಮ ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ. ಯಾಕಂದರೆ ಈ ದ್ವಿದಳ ಧಾನ್ಯಗಳಲ್ಲಿ, ಈ ಒಂದು ಹಸಿರೆಲೆ ಗೊಬ್ಬರಗಳಲ್ಲಿ ವಾತಾವರಣದಲ್ಲಿ ಇರುವಂಥ ಸುಮಾರು 78% ಇರುವಂಥ ಸಾರಜನಕವನ್ನು ಸ್ಥಿರೀಕರಣುವಂಥ ಶಕ್ತಿ ಈ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರಗಳಲ್ಲಿ ಮಾತ್ರ ಇರುತ್ತೆ. ಇದರಿಂದ ಸುಮಾರು 25-80 kg ವರೆಗೂ ಸಾವಯವ ಒಂದು ಸಾರಜನಕ ಗೊಬ್ಬರ ಭೂಮಿಯಲ್ಲಿ ನಾವು ಹಸಿರೆಲೆ ಗೊಬ್ಬರಗಳಿಂದ ಬೆಳೆದರಿಂದ ಸೇರಿಕೊಳ್ಳುತ್ತೆ. ಹಸಿರೆಲೆ ಗೊಬ್ಬರ ಪ್ರಮುಖವಾಗಿ ಸಣಬಿರ್ಬೋದು, ದೆಂಚ ಇರ್ಬೋದು, ಹೆಸರು ಇರ್ಬೋದು, ಅಲಸಂದಿ ಇರ್ಬೋದು, ಅಥವಾ ಬಹುವಾರ್ಷಿಕ ಕುದುರೆ ಮೆಂತೆ ಇರ್ಬೋದು, ಅಥವಾ ಕೆಲವೊಂದು ಹಸಿರೆಲೆ ಗಿಡಗಳಾದಂಥ ಗ್ಲರಿಸಿಡ್ ಇರ್ಬೋದು, ಸುಬಾಬುಲ್ ಇರ್ಬೋದು, ಬಹುಪ್ರಮುಖವಾಗಿ ಸೊಗಸೆ ಇರ್ಬೋದು. ಇವನ್ನು ತಮಗೆ ಯಾವ ರೀತಿ ಅನುಕೂಲಕ್ಕನುಸಾರವಾಗಿ ಬೆಳೆದುಕೊಂಡು ಇದನ್ನೇನಾದರೂ ನಾವು ಭೂಮಿಯಲ್ಲಿ ಮುಗ್ಗೊಡೆದು ಹಾಕಿದರೆ ಒಂದು ಸಾವಯವ ಕೃಷಿಗೆ ಒಂದು ಒಳ್ಳೆಯ ಒಂದು ನಾವು ಏನು ಆಧಾರ ಸ್ತಂಭ ಈ ಒಂದು ಹಸಿರೆಲೆ ಗೊಬ್ಬರ ಆಗುತ್ತೆ. ಬಹುಮುಖ್ಯವಾಗಿ ಒಣ ಬೇಸಾಯದಲ್ಲಿ ಸ್ವಲ್ಪ ತಮಗೆ ಕಷ್ಟ ಆಗ್ಬೋದು. ಸೊ ಏನಾದರೂ ಮಳೆ ಚೆನ್ನಾಗಿ ಆದರೆ ಮೇ ತಿಂಗಳು ಅಥವಾ ಮೇ ಎಂಡಲ್ಲಿ ತಾವೇನಾದರೂ ಈ ಹಸಿರು ಗೊಬ್ಬರಗಳನ್ನು ಬೆಳ್ಕೊಂಡು ಒಂದು 45 ದಿನಗಳ ನಂತರ ಮುಗ್ಗೊಡಿದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಒಂದು ಎರಡಾಗುತ್ತೆ. ಅಥವಾ ನೀವು ಬರೀ ಹಿಂಗಾರಿ ಬೆಳೆ ಬೆಳೀತಿದ್ರೆ ಮುಂಗಾರಿಯಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಂಡು ಮುಗ್ಗೊಡೋದು, ಎಸ್ಪೆಷಲಿ ಜೋಳ ಬೆಳ್ಕೊಳ್ಳೋರಿರ್ಬೋದು ಅಥವಾ ಕುಸುಬೆ ಇರ್ಬೋದು, ಕಡಲೆ ಇರ್ಬೋದು, ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ತಮಗೆ ಈ ಒಂದು ಸಾವಯವ ಕೃಷಿ ಬಗ್ಗೆ ಇರ್ಬೋದು ಅಥವಾ ಈ ಫಲವತ್ತತೆ ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಬೋದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ನಮ್ಮನ್ನ ನೇರವಾಗಿ ತಾವು ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9241743148. ಡಾಕ್ಟರ್ ಎಸ್ ಎ ಬಿರಾದರ್ ಅಂತ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಎಲ್ಲ ರೈತರಿಗೂ ನಮಸ್ಕಾರ.

ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಡೋಣಿಯ ಅಡವ್ಯಪ್ಪ ಹಳಿಬಂಡಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದ್ರಿ. ಮತ್ತೆ ಈ ಕಾರ್ಯಕ್ರಮ 6:50 ಮುಂದುವರಿಯಲಿದೆ. ಸಮಯ ಈಗ 6:45 ಪ್ರಾಯೋಜಿತ ಕಾರ್ಯಕ್ರಮ ಕೇಳಿ. ಶ್ರೀ ಕರೇಗುಂಡಿ ರಂಗಾಪುರ ಶ್ರೀಮಠ ಕರೇಗುಂಡಿ ತಿಮ್ಮ ತಿಪಟೂರು ಕರ್ನಾಟಕ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಕೆಲವೇ ಕ್ಷಣಗಳಲ್ಲಿ ಪ್ರಸಾರವಾಗುತ್ತದೆ.

0: ಮೈಸೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ

0: ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಶುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡು ರಂಗಾಪುರ ಶುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೇ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೇ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಹಾಗು ಗೆಳೆಯ, ಹಾಗು ನೀನು ಭರವಸೆಯ ಪ್ರವಾದಿ.
4: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
5: ಆಕಾಶವಾಣಿ ವಿಜಯಪುರ, ಸಮಯ 6:50. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಡೊಳ್ಳಿನ ಪದ. ಅಡವೆಪ್ಪ ಇಳಿಬಂಡಿ ಹಾಗೂ ಸಂಗಡಿಗರಿಂದ ಈ ಒಂದು ಡೊಳ್ಳಿನ ಪದ ಕೇಳಿ.

ಇದುವರೆಗೂ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಿಡೋಣಿಯ ಅಡವ್ಯಪ್ಪ ಹಳಿಬಂಡಿ ಹಾಗೂ ತಂಡದವರಿಂದ ಡೊಳ್ಳಿನ ಪದವನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ. ದೆಹಲಿ ಕೇಂದ್ರದಿಂದ

ಇರಲಿದೆ. 7:45, 8:30, 9:30ಕ್ಕೆ ಕನ್ನಡ ಚಿತ್ರಗೀತೆಗಳು, 9:00ಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಪ್ರಸಾರವಾಗುವುದು, 10:00ಗೆ ಗಾನಗಂಗೆ ಕಾರ್ಯಕ್ರಮ, 12:05ಕ್ಕೆ ವನಿತಾ ವಿಹಾರ, 12:30ಕ್ಕೆ ಆರೋಗ್ಯ ಸಂಚಿಕೆ, ಪ್ರಗತಿ ಪಥ 1:00ಗೆ ಮೂಡಿಬರಲಿದೆ. 5:00ಗೆ ಕರಿಗುಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:50ಕ್ಕೆ ಉದ್ಯೋಗ ವಾರ್ತೆ ಈ ಕಾರ್ಯಕ್ರಮ ಮೂಡಿಬರುವುದು, 5:55ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ, 6:10ಕ್ಕೆ ಕಾರ್ಯಕ್ರಮಗಳ ಪರಿಚಯ, 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪ್ಪಟೂರು ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಇವು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಸಮಯ 7:02 ಕೆಲವು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:05ಕ್ಕೆ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
2: ಆಕಾಶವಾಣಿ ಸಮಯ 7:02:26 ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಮಹಿಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ

0: ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ

ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು

0: ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು. ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ದಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ.

0: ಪ್ರಯತ್ನನ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂಥವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
2: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂಥದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
1: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು?
2: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
1: ಒಂದು ಹೊಸ
2: ಆವಿಷ್ಕಾರವಾಗಿ ಆಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡಿಡ್ಕೋಬಹುದು.
1: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ್ಯಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು

0: ಆಭಾಷ ಅಂತ ಹೇಳಬಹುದು.
1: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನು ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನು ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
1: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತಹ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತು ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
0: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
1: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
0: ಈಗ ಇನ್ನೊಂದು ಅಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೇನೆ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
1: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತಹ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡನ್ನು ತೋರಿಸಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ವಹಿವಾಟುಗಳನ್ನು ನಾವು ಏನು ಮಾಡ್ತೀವಿ, ಇದನ್ನು ಅತ್ಯಂತ ಸುರಕ್ಷಿತವಾಗಿ ಮಾಡುವಂಥ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
0: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ, ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
1: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳಿದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
0: ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರಬಹುದು ಅಥವಾ ಮಕ್ಕಳುಗಳಾಗಿರಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನು ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆ ನಾವು ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
0: ಯಾವ ಏಜ್ ಇಂದ

0: ಆಗುತ್ತೆ ಇಲ್ಲಿಗೆ ಎಂಟ್ರಿ.
1: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ ಆಲ್ರೆಡಿ. ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
0: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
1: ಖಂಡಿತ. ಈ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನು
0: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೇಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ವಿಜಯಪುರ, ಸಮಯ ಮುಂಜಾನೆಯ 7:30 ಕೆಲವು ವಾಣಿಜ್ಯ ಪ್ರಕಟಣೆ ಕೇಳಿ.
5: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
6: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
5: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
6: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
5: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
6: ಮೊಬೈಲ್ ಸಂಖ್ಯೆ 9620127000.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
10: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
11: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
10: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.

0: ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಮ್ ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬಾಳಿಗೆ.
1: ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಈಗ ಸಮಯ 7:34 ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. 3 ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. 3 ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು

0: ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾಜೆಕ್ಟ್

0: ಪ್ರಾದೇಶಿಕ ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ ಎರಡನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028 ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030 ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032 ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ವಿಜಯಪುರ, ಸಮಯ 7:45. ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳಲ್ಲಿ ಮೊದಲಿಗೆ ಆಲಿಸಿ ಎಸ್ ಜಾನಕಿಯವರು ಹಾಡಿರುವಂಥ ಗೆಜೆ ಪೂಜೆ ಚಿತ್ರದ ಈ ಗೀತೆಯನ್ನು.

ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು

ವ್ಯೂಹ, ಇದು ಚಕ್ರ ವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ. ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರ ವ್ಯೂಹ, ಇದು ಚಕ್ರ ವ್ಯೂಹ.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಮೂಡಿಬರುತ್ತವೆ ಈ ಬೆಳಗ್ಗೆ 8:30. ಕೆಳಗಿರಿ ಸಮಯ ನೋಡ್ತಾ ಇದ್ದೀರಲ್ಲ, 8 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದಿಂದ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳಿ. ರಂಗನಾಯಕಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. MN ವ್ಯಾಸರಾವ್ ಅವರ ಗೀತೆ ರಚನೆ, ಸಂಗೀತ MM ರಂಗರಾವ್ ಅವರದು.
1: ಪ್ರೇಮದಲ್ಲಿ ಸ್ನೇಹದಲ್ಲಿ

0: ಬಂದೆ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೇಳಿ, ಈ ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ರೂಳಿ. ಕಾರ್ಯಕ್ರಮ ಮೂಡಿಬರುವುದು ಸಂಜೆ 6:51 ಕಿಸಾನ್ವಾಣಿಯಲ್ಲಿ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ ಮೂಡಿಬಂತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ 101.8 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಊರಿಗೆ ಉಪಕಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಿ ಅವರು.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವಂಥ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಕೇಳಿ.

ಆಕಾಶವಾಣಿ ವಿಜಯಪುರ FM ರೇಡಿಯೋ ಕೇಳ್ತಾ ಇದ್ದೀರಿ. ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿತ್ರ ಶಂಕರಗುರು.

0: ಕೆಳಗರೆ ಶಂಕರ ಗುರು ಚಿತ್ರದ ಗೀತೆಯನ್ನು ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಕೆಳಗರೆ ಈಗ ಸಮಯ, ಸ್ಟುಡಿಯೋ ಸಮಯ ಸರಿಯಾಗಿ 9 ಗಂಟೆ. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಜೋಳಿಕಾಯಿ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಜೋಳಿಕಾಯಿ.
2: ಬಾರೋ ಸಿದ್ದನ, ಏನ ಏನ್ ನಡೆಸಿ
3: ಬಾ? ಬನ್ನಿಪ್ಪ ಬನ್ನಣ. ಏನ ಕೃಷ್ಣಣ್ಣ ಈ ಕಡೆ ಬಂದಿಲ್ಲ, ನಮ್ಮ ಹೊಲದ ಕಡೆ ದೂರ?
2: ಎಸ್ಸುಮ್ ಹಂಗ ಬಂದೆಪ್ಪ, ನಾನು ಕಬ್ಬಿ ನೀರ್ ಬಿಟ್ಟಿದ್ದೆ ನೋಡ್ಕೊಂಡ್ ಹೋಗ್ಬೇಕ ಬಂದೆ. ಬೋರು ಮುಂದಾಗ ಸ್ವಲ್ಪ ಅಂಗಡಿ ಹಾಸಿ ಬೆಲ್ಲ ತಗೊಂಬ ಅಂತ ಹೇಳಾರ ಮನ್ಯಾಗ. ಅದಕ್ಕ ನೀ ಏನ್ ಮಾಡಾಕತ್ತಿ ಅದ್ ನೋಡ್ಕೊಳಕ್ ಬಂದಿದ್ದೆ.
3: ನಾನು ಕಬ್ಬಿ ನೀರ್ ಹಾಸಿದಿಲ್ಲ.
2: ಹೋಗು ಮುಂದಾಗ ಮನ್ಯಾಗ ಸ್ವಲ್ಪ ಸಂಜೆ ತಗೊಂಬಂದ್ರ ಬೆಲ್ಲ ತಗೊಂಬಂದ್ರ. ನಾವೆಲ್ಲ ಕಬ್ಬು ಬೆಳಿತೀವಿ, ಕಬ್ಬು ಬೆಳೆದ್ರು ನಾವು ಬೆಲ್ಲ ಅಂಗಡಿಯಾಗ ಕೊಂಡ್ಕೊಳ್ದಾಗ ನೋಡ್ರಿ, ಎಂತ ವಿಪರ್ಯಾಸ.
3: ಅದನ್ನ ತ್ರಾಸ್ ಪಟ್ಕೊಂಡ್ ಯಾರು ಬೆಲ್ಲ ಮಾಡ್ತಾರ? ಸುಮ್ಮ ಅಂಗಡಿಯಾಗ ಕೊಟ್ರೆ ಸಿಗ್ತೈತಿಲ್ಲ.
2: ನಾನು ಮಾನ್ಯ ಒಬ್ರು ಸಾವಯವ ರೈತರಿಗೆ ಫೋನ್ ಹಚ್ಚಿದ್ದೆ ಈ ಸಾವಯವ ಬೆಲ್ಲದ ಕೇಳಾಕ. ಅವರು 150 ರೂಪಾಯಿ ಒಂದ್ ಕೆಜಿ ಹೇಳಿದ್ರಪ್ಪ.
3: ಅಟ್ ತುಟ್ಟೈತಿ ಅದು
2: ಮಾರ್ಕೆಟ್ನಾಗೆಲ್ಲ 45 ರೂಪಾಯಿ ಸಿಗ್ತೈತಿ. ಅವ್ರು 150 ರೂಪಾಯಿ ಅಂದ್ರ. ನಾನು ಅವ್ರ ಹೊಲಕ್ಕೆ ಹೋಗೆಲ್ಲ ವಿಜಿಟ್ ಮಾಡಿ ನೋಡಿದಾಗ ನನಗೆ ತಿಳಿತು ಆ ಮಾಡೋ ಪ್ರೊಸೆಸ್ ಅಷ್ಟೆಲ್ಲ ಕಠಿಣ ಐತಿ, ಅದು ಮಾಡೋ ಪ್ರಕ್ರಿಯೆ ಐತಲ್ಲ ಬೆಲ್ಲ, ಈ ನಿಜವಾದ ಬೆಲ್ಲ ಮಾಡಲಿಕ್ಕೆ ಹೆಚ್ಚು ಆ ವೆಚ್ಚ ತಗಲ್ತೈತಿ. ಅಲ್ಲಿ ಏನಾಗ್ತದೆ ಅಂದ್ರೆ ಈ ಲೇಬರ್ನೆಲ್ಲ ಕರ್ಕೊಂಡ್ ಬರಬೇಕು, ಸಣ್ಣ ಪ್ಲಾಂಟ್ಸ್ ಅನ್ನ ಮಾಡ್ಕೋಬೇಕು. ಇವತ್ತೆ ಲೇಬರ್ ಕಷ್ಟ ಎಷ್ಟು ನಿನಗೂ
3: ಗೊತ್ತೈತಿ.
2: ಹೊಲದಾಗೂ ಸಿಗಂಗಿಲ್ಲ, ಗಾಣ ಮಾಡಿದ್ರು ಸಿಗಂಗಿಲ್ಲ, ಒಂದ್ ಬೇರೆ ಯಾವ್ದಾರ ಒಂದು ಉದ್ಯೋಗ ಮಾಡಕ್ ಹೋದ್ರು ಲೇಬರ್ ಸಿಗಂಗಿಲ್ಲ ಗೊತ್ತೈತಿ.
3: ಕಸಕ್ಕೆ ಎಣ್ಣೆ ಹೊಡೆದ್ ನೋಡ್ ನಾ, ಯಾರ ಸಿಗೋಲ್ ಕೈ ಏನ್ ಮಾಡೋದು?
2: ಇಷ್ಟೆಲ್ಲ ಸಮಸ್ಯೆ ಒಳಗ ಅವರು ನಾವೇ ಎಲ್ಲ ಕಷ್ಟಪಟ್ಟು ಬೆಲ್ಲ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಇದ್ರ ಕಾಸ್ಟ್ ಹೆಚ್ಚಾಗ್ತದೆ ಅಂತ ಹೇಳಿದ್ರು ಅವರು. ಆಮ್ಯಾಗ ನಾ ಏನ್ ಮಾಡಿದೆ, ಸುಮ್ಮೆ ಸ್ಯಾಂಪಲ್ ಗತೆ ಒಂದ್ 2 ಕಿಲೋ ತಗೊಂಬಂದೆ. ಇವ್ ಮನ್ಯಾಗ ಏನೈತಿ, ಏ ಇದಕ್ಕಿಂತ ಅಂಗಡಿಯಾಗ ಸ್ವಸ್ಥ ಸಿಗ್ತಾವ ಅಂತ ಹೇಳಿದ್ರು. ನಾನೇ ಗೊಂದಲದಾಗಿದ್ದೆ, ಎಷ್ಟೋ ಜನ ನನ್ನಂತವ್ರು ನಿನ್ನಂತವ್ರು ಈ ಗೊಂದಲದಾಗದೇನೋ.
3: ಹೌದು,
2: ಈಗ ಸಾವಯವ ಬೆಲ್ಲ ತುಟ್ಟಿ ಆಗ್ತದ ಅಂತೇವಿ, ಬ್ಯಾರೆ ಕಡೆ ಖರ್ಚು ಮಾಡ ಬಂದಾಗ ಕೈ ಬಿಚ್ಚಿ ಖರ್ಚು ಮಾಡ್ತೇವೆ.
3: ಹೌದು,
2: ಒಂದ್ ಏನೋ ಬಟ್ಟೆ ತಗೊಳ್ದಿರ್ಬಹುದು, ಹೋಟೆಲ್ನ ಹೋಗಿ ರೆಸ್ಟೋರೆಂಟ್ ನಾಗ ತಿನ್ನೋದಿರ್ಬಹುದು, ದವಾಖಾನೆ ಖರ್ಚು ಮಾಡೋದಿರ್ಬಹುದು, ಕೈ ಬಿಚ್ಚಿ ಖರ್ಚು ಮಾಡ್ತೇವೆ 1000 ಗಂಟ್ಲೆ.
3: ಈಗ ನಮ್ಮ ಪರಿಸ್ಥಿತಿ ಹೆಂಗೈತಿ ಗೊತ್ತೇನ? ಒಂದ್ ಕಾಲ ಹಾಕೋ ಶೂ ಹಿಡ್ಕೊಂಡ ಬಟ್ಟಿ ದೊಡ್ಡ ದೊಡ್ಡ ಮಾಲ್ ತಗೋತೇವಿ. ಅಲ್ಲಿ ಎಷ್ಟು ಹೇಳ್ತಾರಲ್ಲ, ಇನ್ನ ಟಿಪ್ಸ್ ಅಂತ ಹೆಚ್ಚಿಗೆ ರೊಕ್ಕ ಕೊಟ್ಟು ಬರ್ತೇವಿ. ಆದ್ರೆ ಇದ ನಮ್ಮ ರೈತರು ಕಷ್ಟಪಟ್ಟು ಬೆಳೆದಿರ್ತಾರ, ಅವ್ರಿಗೆ 1 ರೂಪಾಯಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ, 5 ರೂಪಾಯಿ ಕೇಡ ಇಲ್ಲ 3 ಕೊಡ ಅಂತೇನು ನಾವು ಪಲ್ಲೆ, ಅಷ್ಟು ಇದು ಮಾಡ್ತೇವಿ. ಇದ ಪರಿಸ್ಥಿತಿದಿಂದ ನಮ್ಮ ಈ ಸಾವಯವ ಬೆಳೆಯುವಂತ ರೈತರಿಗೆ ಒಂದು ಮಾನ್ಯತೆ ಸಿಗಬೇಕು ನೋಡು.
2: ಹೌದೌದು, ಈಗ ಒಳ್ಳೆ ಅವ್ರಿಗೆ ಬೆಲ್ಲ ಮಾಡ್ತಾರಲ್ಲ, ಅವರು ಸಾವಯವ ಏನ್ ಬೆಲ್ಲ ಮಾಡ್ತಾ ಇದಾರಲ್ಲ, ಈಗ ಅವ್ರ ಹೊಸಬ್ರು ಬರಾಕತ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಪ್ರೋತ್ಸಾಹ ಐತಿ. ಈ ನಮ್ಮಂತ ಮಧ್ಯಮ ವರ್ಗದವರು ನಮಗೆ ಸ್ವಲ್ಪ ಬೆಲ್ಲ ಕಾಸ್ಟ್ಲಿ ಆಗ್ತದೆ. ಈಗ ಆರ್ಗ್ಯಾನಿಕ್ ಬೆಲ್ಲ ಅಂತ ಕಾಸ್ಟ್ಲಿ ಆಗ್ತದೆ. ಈಗ ಅಂಗಡಿಯೊಳಗೆ ಬೆಲ್ಲ ಸಿಗ್ತಲ್ಲ, ಕೆಂಪು ಬೆಲ್ಲ ನಮ್ಮ ಹಿರಿಯರದ ನೋಡೇ ಇಲ್ಲ, ಅಂತ ಬಣ್ಣ ಅಂತ ಬೆಲ್ಲ ಬಣ್ಣ ಹಾಕಿದ ಬೆಲ್ಲ ನೋಡೇ ಇಲ್ಲ, ಕೆಂಪನ್ ಬೆಲ್ಲಪ್ಪ, ಕೇಸರಿ ಕಲರ್ ಬೆಲ್ಲ.
3: ಹೌದು,
2: ಅದನ್ನ ತಿಂದು ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಬರ್ತಾವು.
3: ಮೊದಲ ಹೆಂಗ್ ಮಾಡ್ತಾರಂದ್ರೆ ಅಲ್ಲಿ ನಮ್ಮ ಸಂಗಪ್ಪನವ್ರ ಹೊಲ ಮಗ್ಳು ಗಾಣತಿ ಗೊತ್ತೇನು
2: ಹಳ್ಳಿ,
3: ಅಲ್ಲಿ ಇದು ಮಾಡ್ತಿರ ನಮ್ಮ ಅಜ್ಜಾದ ಎಲ್ಲ
2: ಬೆಲ್ಲ
3: ಮಾಡ್ತಿರತ್ತ, ಅವ್ ಗಂಗಾಳ ಹಾಕ್ಬೇಕು ಈ ಒಲಿ, ಇದು ನನಗ್ ಗೊತ್ತಿರಲಿಲ್ಲ, ಅದು ಇದೇ ಒಲಿ ಎತ್ ಕೇಳಾತಿದ್ನ. ಅವ್ರನ್ನ ನಮ್ಮ ಅಜ್ಜ ಏನ್ ಹೇಳಿದ, ಇಲ್ಲೆಲ್ಲ ನಾವು ಕಟ್ಟಿ ಗಾಣ ಹಾಕಿ ಬೆಲ್ಲ ಮಾಡ್ತಿದ್ದೆವು. ಅವ್ ಮತ್ತ ಅದನ್ನ ಹೇಳ್ತಿದ್ರು ಅವ್ರು, ಒಂದೊಂದ್ 1/4 ಕೆಜಿ ಗಟ್ಲೆ ನಾವ್ ಒಬ್ಬರ ತಿತ್ತಿದೇವ್ ಅಂದ್ರ ಅವ್ರ ಬೆಲ್ಲ. ನಾವ ಈಗ ಒಂದ್
2: ಎಷ್ಟು ತಿನ್ಲಿಕ್ಕೆ
3: 10 ಗ್ರಾಮ್ ಬೆಲ್ಲ ತಿನ್ನಕ ಆಗುದಿಲ್ಲ ನಮಗ.
2: ಯಾಕಂದ್ರ ಯಾಕ ಹೋಗುದಿಲ್ಲ ಗೊತ್ತನದು, ನಮ್ಮ ಬೆಲ್ಲದ ಮೂಲ ಸಕ್ಕರೆ ಆಗೈತಿ ಈಗ ಗೊತ್ತ ನಿನಗ.
3: ಹೌದ.

0: ಈಗೇನ್ ಕೆಂಪು ಬೆಲ್ ಬರ್ತಲ್ಲ ಅಂಗಡಿಯಾಗಿದ್ ಇದ್ರ ಮೂಲ ಎಲ್ಲ ಸಕ್ಕರೆ ಇದು. ಸಕ್ಕರೆ ತಗೊಂಡ್ ಏನ್ ಮಾಡ್ತಾರೆ ಡೈರೆಕ್ಟ್ ಅವರು ಕಮರ್ಷಿಯಲ್ ಮಾಡೋರು ಸಕ್ಕರೆ ಕಲರ್ ಗಿಲರ್ ಹಾಕಿ ಅದನ್ನ ಡೈರೆಕ್ಟ್ ಸೇರಿಸ್ಬಿಡ್ತಾರೆ. ಸಕ್ಕರೆಯಿಂದಾನೆ ಬೆಲ್ಲದ ಗಟ್ಟಿಗಳನ್ನ ಮಾಡಿ ಇಟ್ಬಿಡ್ತಾರೆ ಕಿಲೋ ಕಿಲೋ ಕಿಲೋದು.
1: ಅಂದ್ರೆ
0: ಸಕ್ಕರೆ ಬಾಯಿ ತುಂಬಾ ಸ್ವೀಟ್ ಬರ್ಲಿಕ್ಕೆ ಹತ್ತಿ ಬಿಡ್ತದೆ. ಸಕ್ಕರೆ ಎಷ್ಟು ಡೇಂಜರ್ ಐತಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಹೇಳ್ತಿರ್ತಾರಲ್ಲ ಕೇಳೇ ಇರ್ತೇವೆ. ಸಕ್ಕರೆಗಿಂತ ಬೆಲ್ಲ ಚಲೋ. ಈಗೇನಾಗ್ಬಿಟ್ಟು ಸಕ್ಕರೆಲೇ ವಾಪಸ್ ಬೆಲ್ಲ ಮಾಡಕತ್ಬಿಟ್ಟು.
1: ಈಗ ನಾವೇನ್ ಮಾಡ್ಬೇಕಂದ್ರ ಈ ಸಾವಯವ ಏನ್ ಕೃಷಿ ಮಾಡ್ತಾ ಇರ್ತಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಮತ್ತ ಸಾವಯವ ಬೆಲ್ಲ ತಯಾರ ಮಾಡ್ತಾರಲ್ಲ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರ ಕರೆಯಿಂದ ನಾವು ಸ್ವಲ್ಪ ಬೆಲ್ಲಗಳನ್ನ ಖರೀದಿ ಮಾಡತ್ತೇವ ಅಂದ್ರ ಅವ್ರಿಗೆ ಆದಾಯ ಬಂದಂಗ ಆಗತ್ತೆ. ಮತ್ತ ಇನ್ನೊಂದು ನಮ್ಗ ಹೆಲ್ಪ್ ಅದ ಬಾಳ. ಹೆಂಗಂದ್ರ ಹೆಂಗ್ ಗೊತ್ತೈತಿನ, ಈಗ 45 ರೂಪಾಯಿ ಕೆಜಿ ಬೆಲ್ಲ ತಿಂತೇವಿ, ತಿಂದೇವ ಅಂದ್ರ 200 ರೂಪಾಯಿ ನಾವು ದವಾಖಾನೆ ಹಾಕ್ತೀವಿ.
0: ಹೌದು, 1200 ಹೋದ್ರು ಹೋಗ್ಬೋದು
1: ಮಿನಿಮಮ್ ಹೇಳಿದ್ನೇ ಒಂದ್ 200 ರೂಪಾಯಿ ದವಾಖಾನೆ ಹಾಕ್ತೇವ. ಅಷ್ಟು ನಾವು ಖರ್ಚು ಮಾಡಿ ನಮ್ಮ ಕುಟುಂಬನ ಆರೋಗ್ಯನ ಹದಗೆಟ್ಟಿಸಿದೇವ, ನಮ್ಮ ಆರೋಗ್ಯನ ಹದಗೆಡ್ತ, ಮತ್ತೆ ಅವ್ರಿಗೂ ಸಾವಯವ ಬೆಳೆಯವರಿಗೂ ಪ್ರೋತ್ಸಾಹ ಸಿಕ್ಕಂಗಾಗಲಿಲ್ಲ. ಅದಕ್ಕೆ ನಾವು ಅವರಂತೆ ಬೆಲ್ಲ ಖರೀದಿ ಮಾಡಿ ಅವನ್ನ ನಾವು ತಗೊಂಡ ನಾವು ತಿಂದೇವ ತಿಳಿ, ನಮ್ಮ ಆರೋಗ್ಯನೂ ಸುಧಾರಿಸ್ತೈತಿ, ಮತ್ತೆ ಇದು ದವಾಖಾನೆಗೆ ಎಷ್ಟು ನಾವು ಖರ್ಚು ಮಾಡೋದು ತಪ್ಪತ್ತೆ. ಇದ್ರ ಸಂಬಂಧ ನಾವೇನ್ ಮಾಡ್ಬೇಕು, ಇನ್ನು ಸಾವಯವ ಬೆಲ್ಲಕ್ಕೆ ಮಹತ್ವ ಕೊಟ್ಟ ಬೆಲ್ಲವನ್ನ ಖರೀದಿ ಮಾಡ್ಕೋಬಹುದು.
0: ಖರೀದಿ ಮಾಡ್ಬೇಕು. ಮತ್ತೆ ಆಮೇಲೆ ನಾವು ಏನ್ ಮಾಡೋ, ನಮ್ ಹೊಲ ಅದಾವಲ್ಲ, ಇಷ್ಟೆಲ್ಲ ರೈತರು ಎಷ್ಟೋ ಜನ ರೈತರು ಕಬ್ಬೆಲ್ಲ ಬೆಳಿತಾರ, ಒಬ್ರು ಒಬ್ಬರ ಬೆಲ್ಲ ಮಾಡ್ತಾರ, ಎಲ್ಲೋ 100 ಕಬ್ಬು ಮಾಡ್ತಾನ, 99% ಜನ ಯಾರು ಬೆಲ್ಲ ಮಾಡೋದೇ ಇಲ್ಲ. ನಾವು ನೆಕ್ಸ್ಟ್ ಏನ್ ಮಾಡೋಣ, ಆದಷ್ಟು 4-5 ಜನ ಕೂಡಿ ಒಂದು ನಾವು ಸಹಕಾರ ಸಂಘ ಕಟ್ಕೊಂಡು ಸಣ್ಣ ಪ್ರಮಾಣದಾಗ ಸಣ್ಣ ಬೆನ್ನದ ಬೆಲ್ಲ ಮಾಡುವಂತ ಒಂದು ತಯಾರಿಯನ್ನು ಮಾಡ್ಕೊಳ್ಳೋಣ. ನಾವು
1: ಕಡೆಗೆ ನಮ್ಮ ಹಳ್ಳಿಗೆ ಒಂದು ಪುರೋಟ ಆಗ್ಲಿ, ಸಾವಯವ ಬೆಲ್ಲ ಅನ್ನುವಂತ
0: ಕಡೆಗೆ ನಮ್ಮ ಮನಿ ಪೂರ್ತಿಕರ ಮಾಡ್ಕೊಳ್ಳೋಣ.
1: ಮಾಡ್ಕೊಳ್ಳಲ್ಲ
0: ಆಯ್ತಲ್ಲ, ಮುಂದಿನ ದಿನ ದಿನಮಾನಗಳಲ್ಲಿ ಅಷ್ಟು ಮಾಡ್ಕೊಳ್ಳತ್ತ. ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಬಹಳ ಐತಪ್ಪ ಬೆಲ್ಲದ ಬಗ್ಗೆ ಇದು.
1: ಹೌದೌದು. ಈಗ ಏನ್ ಮಾಡೋಣ ಗೊತ್ತಾತೇನ, ಇವತ್ತು ಸಂಜೆ ಅಲ್ಲಿ ಗುಡಿ ಜಾತ್ರೆ ಐತ್ಲ, ಅಲ್ಲಿ ಜನ ಕೂಡಿರ್ತಾರ, ಇವತ್ತು ಅಲ್ಲಿ ಒಂದ್ ಸ್ವಾಮಿಗಳು ಬರತಾರ, ನಾವೇನ್ ಮಾಡೋಣ ಅವ್ರ ಮುಂದೆ ಮಾತನ ವಿಷಯ ಹೇಳಿಟ್ಟ, ಅವಾಗ ಏನ್ ಮಾಡೋಣ, ನಾವ್ ಎಲ್ಲರೂ ಸುಧಾರಣೆ ಆಗಿ ಸಾವಯವಕ್ಕೆ ಒತ್ತು ಕೊಟ್ಟ ಈ ಸಾವಯವ ಬೆಳೆಯಕತ್ತೇವ ಅಂದ್ರ ಮೊದಲು ನಾವು ಸುಧಾರಣೆ ಆಗ್ಬೇಕು. ನಮ್ಮಿಂದ 3 ಸುಧಾರಣೆ ಆಯ್ತಂದ್ರ ಹಿಂಗ ನಮ್ಮ ಹಳ್ಳಿದಿಂದ ಇನ್ನೊಂದ್ ಹಳ್ಳಿ ಹಿಂಗೆಲ್ಲ ಇದಾಕೈತ್ಲ. ಅದ್ರ ಸಂಬಂಧ ಇವತ್ತು ಸಂಜೆ ಕೊಡು ನೋಡಿ, ಎಲ್ಲರೂ
0: ಸಂಜೆ ಕೊಡುತ್ತ. ನಾವು ಸರ್ಕಾರ ಮಾಡ್ಲಿದನ್ನ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಯಾರು ಮಾಡಂಗಿಲ್ಲ, ಜನರು ನಾವೇ ಎಚ್ಚೆತ್ಕೊಳ್ಬೇಕು.
1: ಹೌದು.
0: ಸರಿಯಾದ ಆಹಾರ ಯಾವ್ದೈತಿ, ವಿಷಮುಕ್ತ ಆಹಾರ ಯಾವ್ದೈತಿ, ಅದನ್ನ ನಾವು ಅದನ್ನ ಆರಿಸ್ಕೋಬೇಕು. ನಾವು ಆರಿಸ್ಕೊಂಡು ಅದು ನಮ್ ಜವಾಬ್ದಾರಿ ಅದ, ರೈತರದ್ದು ಜನರ ಜವಾಬ್ದಾರಿ, ಆ ಕಡೆ ನಾವು ಹೆಜ್ಜೆ ಇಡಬೇಕು. ಹೌದಲ್ಲ, ಇವತ್ತು ಅಷ್ಟಮಣ್ಣ ಜಾತ್ರೆಗೆ ಎಲ್ರಿಗೂ ಒಂದು ಅವೇರ್ನೆಸ್ ಬಂದ ಹಾಕದ. ನೆಕ್ಸ್ಟ್ ನಾವು ನಿಧಾನವಾಗಿ, ಒಮ್ಮೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿಧಾನವಾಗಿ ಒಂದೊಂದು ಹೆಜ್ಜೆಗಳನ್ನ ನಾವು ಈ ಸ್ವಾವಲಂಬಿ ಬೆಲ್ಲ ಮಾಡೋದ್ರ ಬಗ್ಗೆ ಸ್ವಲ್ಪ ಇದೇ ರೀತಿ ಎಲ್ಲಾ ಆಹಾರ ಪದಾರ್ಥಗಳು ನಮ್ಮಷ್ಟು ನಾವೇ ತಯಾರು ಮಾಡ್ಕೊಳ್ಬೇಕು. ಆತರ ಹೆಜ್ಜೆ ಇಡ.
1: ಆಯ್ತಾಯ್ತು ಬಾ, ಹೋಗೋಣ, ಲೇಟ್ ಆಕತಿ. ಕಬ್ಬಿನ ಹಾಲು ತಗಿಸಿಟ್ಟು ಬಾ, ಕಬ್ಬಿನ ಹಾಲು ಕುಡಿ ಅಂತ.
0: ನಡಿ ಹಂಗಾರ
1: ಬಾ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಸಾಳುಂಕೆ.

ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯ್ತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯು ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತಲ್ಲ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರೂ ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
1: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
0: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
1: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
0: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
1: ಮೊಬೈಲ್ ಸಂಖ್ಯೆ 9620127000.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
5: ಕೆಲವರಿ ಈಗ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಒಂದು ಭಕ್ತಿ ಗೀತೆ ಕೇಳಿ.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈಗ ಕೇಳಿ ಒಂದು ಹಿಂದಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಗೀತೆ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತವಿದೆ. ಕೇಳಿ ದಡಕನ್ ಚಿತ್ರದ ಗೀತೆ.

0: बस तुम रहते हो।
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಈಗ ಒಂದು ಭಾವಗೀತೆಯನ್ನು ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಜಲಗೀತೆಯನ್ನ ಕೇಳಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಆಗ್ತಾ ಇದೆ ಸರಿಯಾಗಿ 9:30. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುವರೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಕೆಳಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನಿತಾ ಶೆಟ್ಟಿ ಬೂಡಬಿದರಿ ಕತೆ ಅವಳ ಹೆಜ್ಜೆ ಕಾರ್ಯಕ್ರಮ ಮುಡಿಬರುವುದು ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ. ಹಾಗೆಯೇ 12:30 ಆರೋಗ್ಯ ಸಂಚಿಕೆಯಲ್ಲಿ ಲೋಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಪಣ್ಣ ಶಿಹಾಳ್. ಈ ಕಾರ್ಯಕ್ರಮ ಕೂಡ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುತ್ತದೆ. ಮುಂದಿನ ಗೀತೆಯನ್ನು ಕೇಳಿ, H2O ಚಿತ್ರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುವಿರಿ, ಕೇಳ್ತಾ ಇದ್ದೀರಿ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪಿರಲಿ, ಇಂದು ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವಿರುತ್ತೆ. ಹಾಗೆಯೇ 5:50 ಉದ್ಯೋಗ ವಾರ್ತೆ ಕೇಳಿ ಬರಲಿದೆ. ಬನ್ನಿ, ಮುಂದಿನ ಗೀತೆಯನ್ನು ಕೇಳೋಣ. ಗುರುಕಿರಣ್ ಹಾಗೂ ಸುಮಿತಾ ಅವರ ಧ್ವನಿಯಲ್ಲಿ ಕೌಶಿ ಚಿತ್ರದ ಗೀತೆಯನ್ನು

ಸ್ನೇಹಿತರೆ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮತ್ತಷ್ಟು ಮಗದಷ್ಟು ಚಿತ್ರಗೀತೆಗಳನ್ನು ನೀವು ನಮ್ಮ ನಿಲಯದಿಂದ ಕೇಳಬೇಕಂದ್ರೆ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಈಗ ಸಮಯ ನೋಡಿ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿ.

ಈ ಸಪ್ತ ಸ್ವರಗಳಲ್ಲಿ ಆರೋಹಣ ಅವರೋಹಣ ಅಂತ ನಾವು ಸಾಮಾನ್ಯ ಕೇಳಿರ್ತೀವಿ. ಏನಿದು ಆರೋಹಣ ಅಂತಂದರೆ ಸಪ್ತ ಸ್ವರಗಳನ್ನು ಏರಿಸ್ತಾ ಹೋದರೆ ಆರೋಹಣ. ಸ ರೇ ಗ ಮ ಪ ದ ನೀ ಸ ಇದು ಆರೋಹಣ. ಅವರೋಹಣ ಸ ನೀ ದ ಪ ಮ ಗ ರೇ ಸ ಅಂದರೆ ಮೇಲಿನ ಸಾಯಿಂದ ಕೆಳಗೆ ಇಳಿದರೆ ಅದು ಅವರೋಹಣ ಅಲ್ಲ. ಇಷ್ಟೆಲ್ಲ ಸ್ವರಗಳ ಭೇದಗಳು ವೈವಿಧ್ಯತೆ ಎಲ್ಲ ಇದೆ, ಇದಕ್ಕೂ ಸಂಗೀತಕ್ಕೂ ಏನು ಸಂಬಂಧ ಅಂತೀರಾ? ಅಯ್ಯೋ, ಅಲ್ಲೇ ಇರೋವಂಥದ್ದು. ಸ್ವರ ಇಲ್ಲದೆ ಸಂಗೀತ ಇಲ್ಲವೇ ಇಲ್ಲ. ಯಾವುದೇ ಸಾಹಿತ್ಯವನ್ನು ಕೇಳೋದಕ್ಕೆ ಇಂಪಾಗಿ ರಾಗವಾಗಿ ಹಾಡಬೇಕು ಅಂದರೆ ಅದಕ್ಕೆ ಸ್ವರಗಳೇ ಬುನಾದಿ. ಸ್ವರಗಳ ಅಡಿಪಾಯ ಇದ್ರೇ ಸಂಗೀತದ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು. ಲಂಬೋದರ ಲಕುಮಿಕರ ಅಂತ ಹಾಡಬೇಕಾದ್ರೆ ಅದರ ಹಿಂದೆ ಸ್ವರ ಇರಬೇಕು. ಸರಿ ಮ ಗರೆ ಸರಿ ಗರೆ ಸ ಅಂತ ಇದಿದ್ರೇ ಆ ಸ್ವರ ನುಡಿಯುವಂಥದ್ದು, ನಾದ ನಮಗೆ ಗೊತ್ತಾಗುವಂಥದ್ದು, ಸಾಹಿತ್ಯ ನಮಗೆ ಆಪ್ಯಾಯಮಾನವಾಗಿ ಕಾಣುವಂಥದ್ದು. ಇದನ್ನೇ ನೊಟೇಷನ್ ಅಂತ ಹೇಳ್ತಾರೆ.

ಉಮಿಕರ ಅಂತ ಹಾಡಬೇಕಾದ್ರೆ ಅದರ ಹಿಂದೆ ಸ್ವರ ಇರಬೇಕು. ಸರಿ ಮ ಗ ರೆ ಸರಿ ಗ ರೆ ಸ ಅಂತ ಇದಿದ್ರೇ ಆ ಸ್ವರ ನುಡಿಯುವಂಥದ್ದು, ನಾದ ನಮಗೆ ಗೊತ್ತಾಗುವಂಥದ್ದು, ಸಾಹಿತ್ಯ ನಮಗೆ ಆಪ್ಯಾಯಮಾನವಾಗಿ ಕಾಣುವಂಥದ್ದು, ಇದನ್ನೇ ನೊಟೇಷನ್ ಅಂತ ಹೇಳ್ತಾರೆ. ಇವು ಇಲ್ಲದೆ ನಮಗೆ ಸಂಗೀತ ಇಲ್ಲ. ಅದ್ಭುತವಾಗಿ ಪುರಂದರದಾಸರಂತೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬುನಾದಿಯಲ್ಲಿ ಪಿಳ್ಳಾರಿ ಗೀತೆಗಳು ಅಂತ ಇವುಗಳನ್ನು ಹಾಡಿ ಸ್ವರ, ಜಂಟಿ ಸ್ವರ, ಅಲಂಕಾರ, ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ, ಹಾಗೆ ಗೀತೆಗಳು, ಪಿಳ್ಳಾರಿ ಗೀತೆಗಳು ಅಂತ ಹೀಗೆಲ್ಲ ಒಂದು ಕ್ರಮಬದ್ಧವಾಗಿ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಸಂಗೀತ ಇಂದು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಮಗೆ ಹೆಮ್ಮೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಕೊಡುಗೆ ಇದೆ ಅನ್ನುವಂಥದ್ದು ಕೇಳೋಣ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಇದನ್ನೇ ಪುರಂದರದಾಸರ ಈ ರಚನೆಯನ್ನು, ಪಿಳ್ಳಾರಿ ಗೀತೆಯನ್ನು ಶ್ರೀ ಪುರಂದರದಾಸು ಚಿತ್ರಕ್ಕೆ ಅಂತಲೇ ಹಾಡಿದ್ದಾರೆ. ಎಂ ಸಿ ಎನ್ ಪಾಂಡುರಂಗ ಅವರು ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹದ್ದು ಇದು ನಿಮಗಾಗಿ.

ಗಳಿಂದನೇ ಆರಂಭ ಆಗುತ್ತೆ. ಸ್ವರಗಳ ಸಾಧನೆ ಒಂದು ಹಂತದವರೆಗೆ ಆಗಲೇಬೇಕು. ಅದನ್ನೇ ಸರಳೆ ವರಸೆಯಿಂದ ಹಿಡಿದು ಅಲಂಕಾರದವರೆಗೆ ಆದ ನಂತರ ಗೀತೆಗಳು ಸ್ವರಗಳ ಸಾಹಿತ್ಯವನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದನ್ನೇ ನಮ್ಮ ಹಂಪಿಯಲ್ಲೂ ಕೂಡ ವಿಜಯ ವಿಠಲ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಸಂಗೀತ ಮಂಟಪ ಇದೆ, ಅಲ್ಲಿ ಸ್ತಂಭಗಳನ್ನು ಹೊಡೆದ್ರೆ ಸಪ್ತಸ್ವರಗಳು ನುಡಿಯುತ್ತೆ. ಅದನ್ನು ಕಟ್ಟಿದಂತಹ ಮಹಾಶಿಲ್ಪಿಗೆ ನಮೋ ನಮನ ಅಂತ ನಾವು ಹೇಳೋಣ. ಈಗೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಸ್ವರಯುಕ್ತವಾದಂತಹ ಅದ್ಭುತವಾದ ಗೀತೆ ಸಾಕ್ಷಾತ್ಕಾರ ಚಿತ್ರದಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ಸ್ವರವನ್ನು ಜೋಡಿಸಿದ್ದಾರೆ, ಸ್ವರ ಜೋಡಣೆಯನ್ನು ಮಾಡಿದ್ದಾರೆ ಪಿ ವಿ ಶ್ರೀನಿವಾಸ್. ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ ನಿಮಗಾಗಿಯೇ.

0: ಇದೇ ಸ್ವರ ಸಾಹಿತ್ಯ ಸ್ವರಗಳ ಗೀತೆಗಳು ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಸ್ವರಗಳ ಪಯಣವನ್ನು ಮುಂದುವರಿಸ್ತಾ ಇದ್ದೀವಿ ನಾವು. ಇದೇನಪ್ಪ ಈ ಸ್ವರಗಳು ಕೇವಲ ಹಾಡುಗಾರಿಕೆಯಲ್ಲಿ ಮಾತ್ರನಾ ಅಂದರೆ ಖಂಡಿತ ಇಲ್ಲ. ಎಲ್ಲ ಸಪ್ತ ಸ್ವರಗಳು ಎಲ್ಲ ತಂತಿಗಳಿಂದ ಕಂಠದಿಂದ ಹುಟ್ಟತೆ. ಹಾಗೆ ವಾದ್ಯಗಳಿಂದ ಸ್ವರಗಳನ್ನು ನುಡಿಸಬಹುದು. ಈ ಸಪ್ತ ಸ್ವರಗಳೇ ಸಂಗೀತಕ್ಕೆ ಆಧಾರ ಅನ್ನುವಂಥದ್ದು. ಪ್ರತಿಯೊಬ್ಬ ಸಂಗೀತಕಾರನ ಸಾಧನೆ ಈ ಸ್ವರ

ಸ್ವರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂತಂದರೆ ಈ ಏಳು ಸ್ವರಗಳು ಇಲ್ಲದೇ ಇದ್ದರೆ ಇವತ್ತಿನ ಅದೆಷ್ಟೋ ಲಕ್ಷಾಂತರ ಹಾಡುಗಳೇ ಇರ್ತಾ ಇರಲಿಲ್ಲ. ತಾಯಿ ಜೋಗಳಕ್ಕೂ ಕೂಡ ಸಂಗೀತ ಬೇಕು, ಸ್ವರ ಬೇಕು, ಸುಪ್ರಭಾತಕ್ಕೆ ಅದಕ್ಕೂ ಬೇಕು, ಇನ್ನು ಪ್ರೇಮ ನಿವೇದನೆಗೆ, ಪ್ರೇಮದ ಹಾಡಿಗೆ ಅದಕ್ಕೂ ಬೇಕು, ದೇಶಭಕ್ತಿ ಗೀತೆಗೆ ಅದಕ್ಕೂ ಬೇಕು. ಹಾಗೆ ಎಲ್ಲರ ಹೃದಯದಲ್ಲಿ ಇರುವಂಥದ್ದೇ ಈ ಸಪ್ತ ಸ್ವರಗಳು. ಸಪ್ತ ಸ್ವರಗಳು ಇಲ್ಲದೆ ಈ ಜಗತ್ತಿಲ್ಲ, ಜಗತ್ತೇ ನಾದದಿಂದ ಆಗಿದೆ. ಇಂತಹ ಸಪ್ತ ಸ್ವರಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಒಟ್ಟಿನಲ್ಲಿ ಎಲ್ಲವೂ ಕೂಡ ಈ ಜಗತ್ತೇ ನಾದಮಯ ಅಲ್ವಾ? ನಾದಮಯ ಗೀತೆಯನ್ನು ಮರೆಯೋದಕ್ಕೆ ಸಾಧ್ಯನಾ? ಜೀವನ ಚೈತ್ರ ಈ ಚಿತ್ರದಲ್ಲಿರ್ತಕ್ಕಂತಹ ಗೀತೆಗೆ ಅದ್ಭುತವಾದ ಒಂದು ಭಾವಪೂರ್ಣವಾದ ರಾಗವನ್ನು ಜೋಡಿಸಿದ್ದಾರೆ ಉಪೇಂದ್ರ ಕುಮಾರ್ ಅವರು. ಜಿ ಉದಯಶಂಕರ್ ಕೂಡ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಗೀತೆ ಇದು. ಅವರ ಧ್ವನಿಯಲ್ಲಿ ಇದೀಗ ನಿಮಗಾಗಿ

ಹೌದು, ನಮ್ಮ ಬದುಕನ್ನೇ ಸಂಗೀತಮಯವಾಗಿಸಿದಂತಹ ಸಪ್ತ ಸ್ವರಗಳ ಬಗ್ಗೆ ನಾವು ಮಾತನಾಡಿದ್ವಿ. ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಹಾಡಿಲ್ಲದೆ ಸಿನಿಮಾ ಇಲ್ಲ, ಜೋಗಳ ಇಲ್ಲದೆ ಬಾಲ್ಯ ಇಲ್ಲ, ಭಜನೆ ಇಲ್ಲದೆ ಭಕ್ತಿ ಇಲ್ಲ, ಕಲ್ಪನೆಗೂ ಕಷ್ಟ ಅಲ್ವಾ? ಅದೇ ಮಾಯೆ. ಈ ಮಾಯೆ ಮಾಡುವಂಥದ್ದೇ ಈ ಸಪ್ತಸ್ವರಗಳು. ಈ ಸಪ್ತಸ್ವರಗಳ ಪ್ರಸ್ತುತಿ ಇಂದು ನಿಮಗಾಗಿ ಮೂಡಿಬಂತು. ಇದು ಇಂದಿನ ಗಾನಗಂಗೆ.

0: ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಸುನ್ಹರಿ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಆತ್ಮೀಯ ಆಕಾಶವಾಣಿ ಕೇಳುಗರೆ,
5: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
4: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
5: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
6: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.
0: ಸುನ್ಹೆರೆ ಪಲಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ತಾಜ್ಮಹಲ್ ಚಿತ್ರಕ್ಕಿಂದು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ.

ಜೂಲಿ ಚಿತ್ರದ ಗೀತೆಯನ್ನು ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ರಾಜೇಶ್ ರೋಷನ್ ಸಂಗೀತವನ್ನು ನೀಡಿದ್ದಾರೆ.

ಹೇರಾಂಜ ಚಿತ್ರಕ್ಕೆಂದು ಮೊಹಮ್ಮದ್ ರಫಿ ಅವರು ಹಾಡಿದಂತಹ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಕೈಫಿ ಅಜ್ಮಿ ಅವರ ಗೀತೆಗೆ ಮದನ್ ಮೋಹನ್ ಅವರ ಸಂಗೀತವಿತ್ತು. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಂಧಿ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ.

ಹೀರಾ ಪನ್ನಾ ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿರುವಂತಹ ಹಾಡು ಇದು. ಆನಂದ ಭಕ್ಷಿಯವರ ಹಾಡು ಇದು. ಆರ್ ಟಿ ಬರ್ಮನ್ ಅವರ ಸಂಗೀತ ಇದರಲ್ಲಿದೆ.

ಇದುವರೆಗೆ ಸುನಹರೆ ಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 11:48. ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು

ಸಿಂಧೂರಿನ ಬೆಟ್ಟ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ರಾಗ ಜೋಡಣೆ ಇದೆ.

ಬಯಸದೆ ಬಂದ ಭಾಗ್ಯದ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಹಾಡು ಇದು. ರಾಜನಾಂಗೇಂದ್ರ ಅವರ ರಾಗ ಜೋಡಣೆ ಇದರಲ್ಲಿದೆ.

ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರದ ಗೀತೆ ಇದು. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಜೆ ಯೇಸುದಾಸ್. ಚಿಯುದಯಶಂಕರಿ ಹಾಡನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ರಾಗ ಕಲ್ಪನೆ ಇದರಲ್ಲಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಾವಿರದ ಒಂಬೈನೂರ 1986 ತೆರೆ ಕಂಡ ಕರ್ಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿರುದೈ ಶಂಕರ ಸಾಹಿತ್ಯ ಇದು. ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಎಸ್ ಜಾನಕಿ ಧ್ವನಿಗೂಡಿಸಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದ್ದು.

ಅಂಜದ ಗಂಡು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಸಾಹಿತ್ಯ ಸಂಗೀತ ಹಂಸಲೇಖ ಅವರದ್ದು.

ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿ ಬಂತು. ಆಕಾಶವಾಣಿ ಈಗ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ GST ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ UPIಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು UPIಯಲ್ಲಿ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳಲಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸದರಿಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ IVF ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ SIR 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆ

0: ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ ಮೂರನೇ ಶನಿವಾರ ಹಾಗೂ ಶಾಲೆಗಳಲ್ಲಿ ನಾಲ್ಕನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ವನಿತಾ ವಿಹಾರ.
1: ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳೋ ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೆಯೇ ಇಲ್ಲದ ಜಾನಕಮ್ಮ ತನ್ನ ಇಳಿಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೇಗುದಿಯಲ್ಲಿ ಬಿಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ

ಹಾಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು, ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನೂ ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕಿಂಚಿಬೆಕ್ಕು ಮಿಯಾಂ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕಿಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧು ಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿ ಇಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ, ಅಪ್ಪನಿಗೆ, ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕಿಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9 ರಿಂದ ಸಾಯಂಕಾಲ 6 ಗಂಟೆಯ ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು, ಕೈತುಂಬಾ ಬಳೆತೊಟ್ಟು, ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ, ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೆಯೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ನಿಮಿಷದ ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ

ಹತ್ತಿ ಕುಳಿತು 5 ನಿಮಿಷದಲ್ಲಿ ತನ್ನ ಕೆಲಸದ ಆಫೀಸನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಿಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು ಒಂದೆರಡು ದಿನದಲ್ಲಿ ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲ

ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ, ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು, ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು, ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು, ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೇ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ, ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮು ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ, ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂಥ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ, ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಂಡನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನು ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಛಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರು ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತಾ ನಗುನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತುಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ

ಮತ್ತೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ, ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ ಕವಿತಾ ಪುಟಾಣಿಯನ್ನು ಮುದ್ದುಗರೆಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನೂ ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿ ಇದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲೇ ಕಿಶೋರನ್ನೂ ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು. ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ. ಇನ್ನಾದರೂ ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೂ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
9: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
10: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
9: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಆತ್ಮೀಯ ಆಕಾಶವಾಣಿ ಕೇಳುಗರೆ,
12: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
13: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
12: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
11: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.
14: ಯಾರು?
15: ಓಹ್, ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
14: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
15: ಏನಾಯ್ತೆ ಸವಿ?
16: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
14: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
16: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
15: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
17: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
18: ಐಸ್ ಕ್ರೀಮ್ ಬೇಕೆ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
19: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
0: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
0: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
12: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.

0: ನಮಸ್ಕಾರ
1: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
0: ಹೌದು,
1: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೇಳುಗರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದರೆ?
0: ಸಿ, ಲೂಪಸ್ ಕಾಯಿಲೆ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳೋಂಥ ಒಂದು ಕಾಯಿಲೆ. ನಮ್ಮ ದೇಹ ನಮ್ಮ ದೇಹದ ಅಂಗಾಂಗಗಳನ್ನು ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
1: ನಮ್ಮ ಜೀವ ನಿರೋಧಕ ಶಕ್ತಿಯನ್ನು ಕುಂದಿಸೋದು.
0: ಹೌದು,
1: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸಿಗೆ ಹೋಗ್ಬಿಡ್ತೀವಿ ನಾವು.
0: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದರೆ ಅದು ವೈರಸ್ ಇಂದ ಬರುವಂತದ್ದು. ಆದರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆ ಥರ ಸಿಸ್ಟಮ್ ತಪ್ಪಾದಾಗ ಬರುವಂಥದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು. ಚಿಕ್ಕ ವಯಸ್ಸಿನ ಹೆಂಗಸರು ಅಂದರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕಾಯಿಲೆ.
1: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮಗೆ. ಯಾಕಂದರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ಥರ ಒಂದು ಹೊಸ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡುವಂಥ ಕಾಯಿಲೆ ಅಂತಂದರೆ ವಿಶೇಷವೇ ಅಂತ ಅನಿಸುತ್ತೆ ನಮಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಕಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಕಳಿಗೆ ಬರಲ್ವ ಸರ್ ಇದು?
0: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದರೆ ಒಬ್ಬರು ಗಂಡಸರಿಗೆ ಬರಬಹುದು.
1: ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ ಎಷ್ಟೋ ಸಲ. ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವ ಅಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಕಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನು ಕಾರಣ ಮತ್ತು ಏನೇನು ಲಕ್ಷಣಗಳು ಸರ್?
0: ಹೆಣ್ಮಕ್ಕಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದರೆ ಹೆಣ್ಮಕ್ಕಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನೂ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2, 3, 4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಷಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಷಸ್ ಅಂದ್ರೆ ಯಾವ ಥರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಷಸ್ ಬರುತ್ತೆ ಅಂದರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನು ಬಟರ್ಫ್ಲೈ ರ್ಯಾಷ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತು ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನು ಬಟರ್ಫ್ಲೈ ರ್ಯಾಷ್ ಅಂತ ಹೇಳಿ ಕರಿತೀವಿ. ಅದೇ ಥರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂಥ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದರೆ ಈ ಕಾಯಿಲೆ ದೇಹದ ಎಲ್ಲ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ, ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕಬೇಕು. ಇದು ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ

0: ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್ ಇಲ್ಲ.
1: ಕನೆಕ್ಷನ್ ಇಲ್ಲ.
0: ಆದರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವು ಹೇಳಿದ್ರಿ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆ್ಯಕ್ಚುಲಿ ಚಿಟ್ಟೆ ಥರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆಯೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರಿತೀವಿ. ಫೋಟೋ ಅಂದ್ರೆ ಲೈಟು, ಲೈಟ್ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಷಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವರು ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಒಬ್ಬ ಈ ರೀತಿ ಏನೋ ನೀವು ಹೇಳ್ತಾ ಇರೋ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು, ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ಥರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಪ್ಪ, ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ.
0: ಸೊ ಹಾಗಾಗಿ ಈ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ,
0: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದ್ದೀರಲ್ಲ, ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದರೆ ಏನು ಅಂತಲೂ ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದರೆ ಇದೇನು ಸಾಮಾನ್ಯ ಬಿಡುವಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು. ಅದು ಬಿಟ್ಟರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಎಲ್ಲಿಂದ? ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು.
1: ಓಕೆ,
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
1: ಸರ್, ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೇ ಇಷ್ಟೆಲ್ಲ ವೈದ್ಯರು.
0: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು

0: ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ, ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ, ಮೈಸೂರಿಗೆ, ಹುಬ್ಳಿ, ಧಾರವಾಡ ಮೇಜರ್ ಸಿಟೀಸ್ಗೆ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
1: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ, ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕು ಅಷ್ಟೇ.
0: ಸರ್,
1: ಲೂಪಸ್ ಇದು ಏನು ಸರ್ ವಿಶೇಷಣೆ ವಿತ್ತರ ಹೊಸ ಹೆಸರು ಅನ್ಸುತ್ತಲ್ಲ ಏನದು?
0: ಸಿ, ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು, ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ, ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದರೆ ಕೆಲವರಿಗೆ ಡಯಟಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ಥರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನು ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬೋದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬೋದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದರೆ ಸ್ಟ್ರೋಕ್ ಆಗ್ಬೋದು, ಲಂಗ್ಸಲ್ಲಿ ಬಂದರೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು, ನರಗಳಿಗೆ ಬಂದರೆ ಕೈಕಾಲಲ್ಲಿ ಜೋಮುಗಳು ಬರ್ಬೋದು, ಕರುಳುಗಳಿಗೆ ಬಂದರೆ ಬ್ಲೀಡಿಂಗ್ ಆಗ್ಬೋದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
1: ಸರ್, ಹೇಗೆ ಗುರುತಿಸ್ತೀರಿ ಅದನ್ನು?
0: ಆದರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
1: ಓ,
0: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
1: ಆಯ್ತು
0: ವಿಷಯ ಇದೆ.
1: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
0: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
1: ಓಹೋ, ಹೇಳ್ತಿದ್ರೆ 15-30 ಅಂದ್ರಲ್ಲ.
0: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ ಬಿ ಪಿ ಹೆಚ್ಚಾಗ್ಬೋದು ಅಷ್ಟೇನೆ. ಎರಡನೇದು, ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಒಂದು ಸಿಂಪಲ್ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ, ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
1: ನೀವು ಬಯೋಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
0: ಸಿ, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಷಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂಥ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ, ಒಂದು ಸಲ ಇದು ಇರಬಹುದು ಅನ್ನುವಂಥ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕೆಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ್ನ

0: ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವ್ದು ಅತ್ಯವಶ್ಯಕತೆಯನ್ನೋ ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬೋದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ದೇನೂ ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದರೆ, ಒಂದು ಲೂಪಸ್ ಅನ್ನೋಂಥ ಕಾಯಿಲೆ, ಶುಗರ್ ಇದ್ದ ಹಾಗೆ, ಒಂದ್ಸಲ ಬಂದರೆ ಜೀವನ ಪೂರ್ತಿ ಇರುವಂಥ ಕಾಯಿಲೆ.
1: ಓಕೆ.
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು?
0: ಹೇಳಿದ್ರೆ ಉತ್ತಮ.
1: ಹೌದು.
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ, ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ಅವ್ರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು, ಏನಿದೆ, ಏನೇನು ಇರ್ತದೆ, ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು. ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರ್ದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟಲ್ಲಿ ಅಟ್ಲೀಸ್ಟ್ ಒಂದು 1.5-2 ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು.
1: ಗೊತ್ತಿರದೇನೆ ಏನಾರು ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಆವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂಥ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡೋಂಥ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂಥ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇದೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟಾಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂಥೇಳಿ ಹೇಳ್ತೀವಿ. ಅದನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು.
1: ಡಾಕ್ಟ್ರೆ, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋ ಅಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನ್ಸುತ್ತೆ ಕೆಲಸಲ. ಈಗ
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ, ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ಗೆ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗ್ಬೇಕಾಗತ್ತಾ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
0: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದ್ದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದ್ದಾರೆ, ಬೆಳಗಾವಲ್ಲಿ ಇದ್ದಾರೆ, ಗುಲ್ಬರ್ಗದಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ. ನಾನು ಹೇಳದ ಹಾಗೆ
1: ದೊಡ್ಡ
0: ದೊಡ್ಡ ಶಹರಗಳಲ್ಲಿ ಇದ್ದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
1: ಈಗ ಈ ಹೆಣ್ಮಕ್ಕಳಿಗೆ ಎಂತ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ, ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ, ಆವಾಗ ಈ ಬೇರೆ ಬೇರೆ

0: ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ, ಒಂಟಿಯಾಗಿ ಬದುಕಿರ್ತಾರೆ ಮತ್ತು ವಯಸ್ಸು ನೋಡಿದ್ರೆ ತಾವು ಹೇಳಿದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂಥ ವಯಸ್ಸೇ ಇರುತ್ತದು.
1: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ.
0: ಹೌದೌದು.
1: ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
0: ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನೋಂತ ಒಂದು ಕಾನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನು ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು. ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ಪೇ ಆಗತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದು ಮಾಲಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೆ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ 3 ತಿಂಗಳಿಗೆ ಒಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
0: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ, ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವರಿಗೇನೋ ಸಮಸ್ಯೆ ಇದೆ ಅಂತ ಅನಿಸಿದರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳ್ದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದಂಥದ್ದು. ಮತ್ತು ಅಷ್ಟಾಗಿ ಕೇಳದೇ ಇರೋವಂಥ ಕಾಯಿಲೆ ಬಗ್ಗೆ ನೀವು ತುಂಬಾ ಸರಳವಾಗಿ ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರ್ಬೋದು ಮತ್ತು ರೋಗ ಕಡಿಮೆ ಇರೋದಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದರೆ ನಿಮ್ಮ ಭಾಗದಲ್ಲಿ ಇದ್ದಂಥ ಯಾವುದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತ ಏನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಲೂ ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ದೇಶದ ಯೋಜನೆಗಳಲ್ಲಿ ಒಂದಾದ ಉಮಂಗ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
1: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
0: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
1: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ, 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
0: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
1: ಈ ಉಮಂಗ್ ಅಪ್ಲಿಕೇಶನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ, ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು, ಫೋನ್ ಸಂಖ್ಯೆ ಮತ್ತು ಉಮಂಗ್ ಆ್ಯಪನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PFಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ಕನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ, ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ, ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ, ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು, ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು, ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿಯಾಗಿದೆ.
0: ಉಮಂಗ್ ಅಪ್ಲಿಕೇಶನನ್ನು ಡೌನ್ಲೋಡ್ ಹೇಗೆ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ

0: ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸ್ಕೊಳ್ಬೇಕು ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
1: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. iOS ಬಳಕೆದಾರರಿಗೆ ಆ್ಯಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂಥ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
0: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗೆ ಹೊಂದಿಸಬೇಕು ಮತ್ತು ಇದರ ವೈಶಿಷ್ಟ್ಯತೆ ಏನು ಈ ಬಗ್ಗೆ ತಿಳಿಸಿ.
1: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. ಪಿನ್ ಅನ್ನು ಖಚಿತಪಡಿಸಲು ಇನ್ನೊಂದು ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆಯೇ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕನ್ನು ಕಳುಹಿಸಲಾಗುತ್ತದೆ. ಹಾಗೆಯೇ ಈ ಉಮಂಗ್ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿ ಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆಯೇ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಆ ಉಮಂಗ್ ಆ್ಯಪ್ನಲ್ಲಿ ಪಡೆಯಬಹುದು.
0: ಆಯಿತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಅಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326 ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ

0: ಎಲ್ಲ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕ

0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು, ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು, ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 1:25:35. ಚಿತ್ರಗೀತೆಗಳು ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹಂಸಲೇಖರವರ ಸಾಹಿತ್ಯ ಹಾಗೂ ರಾಗ ಸಂಯೋಜನೆ ಇರುವ ಬಲಗಾಲಿಟ್ಟು ಒಳಗೆ ಬಾಚಿತದ ಗೀತೆ ಹಾಡಿದ್ದಾರೆ ಹೇಮಂತ್ ಹಾಗೂ ಬಿ ಜಯಶ್ರೀ ಅವರು.

0: ಅವತ್ತು ಸ್ವರ ಹಾಡ್ದಲ್ಲಪ್ಪ?
1: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
0: ಏನಪ್ಪ ಅದು ರಾಗ?
1: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 1:35.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದ್ರೆ, ಇಂದು

0: ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಹತ್ತನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
1: ಜೈಮಿನಿ ಮಹರ್ಷಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ ಜನಮೇಜಯ ಮಹಾರಾಜನಿಗೆ. ಮಹಾರಾಜ ಕೇಳು, ಹಂಸಧ್ವಜ ಕೃಷ್ಣನನ್ನು ಕಾಣತಕ್ಕಂತಹ ಉದ್ದೇಶದಿಂದಲೇ ಕದನವನ್ನು ನಿಶ್ಚಯ ಮಾಡಿದ. ಅರ್ಜುನನೊಂದಿಗೆ ಯುದ್ಧವನ್ನು ಮಾಡಬೇಕು ಅಂಥೇಳಿ ಹಂಸಧ್ವಜ ನಿಶ್ಚಯವನ್ನು ಮಾಡಿದ್ದಾನೆ. ಅವನ ರಾಜ್ಯದಲ್ಲಿ ಒಂದು ಕಟ್ಟಳೆ ಇದೆ. ನಿಯಮ ಏನು ಅಂತಂದರೆ, ಎಲ್ಲರೂ ಏಕಪತ್ನಿ ವ್ರತರು, ಯಾರು ಕೃಷ್ಣನ ಪೂಜೆಯನ್ನು ಮಾಡೋದಿಲ್ಲ, ಏಕಾದಶಿ ವ್ರತವನ್ನು ಮಾಡೋದಿಲ್ಲ, ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅವರಿಗೆ ತೀಕ್ಷ್ಣವಾದ ದಂಡನೆಯನ್ನು ಅವನು ಕೊಡ್ತಾ ಇದ್ದ. ಅತಿ ನಿಷ್ಠುರವಾಗಿ ಧರ್ಮವನ್ನು ಪಾಲನೆ ಮಾಡತಕ್ಕಂತಹ ಶಂಖಲಿಖಿತರು ಅವನಿಗೆ ಪುರೋಹಿತರಾಗಿದ್ದಾರೆ.

ಯಾವಾಗಲೂ ಕೂಡ ಶಂಖಲಿಖಿತರು ಯಾವ ಧರ್ಮವನ್ನು ಹೇಳ್ತಾರೋ ಅದೇ ಧರ್ಮ ಮಾರ್ಗದಲ್ಲಿ ಇದ್ದಾನ ಅವನು. ಅವರು ಹೇಳಿರ್ತಕ್ಕಂತಹ ಒಂದು ಮಾತನ್ನ ಚಾಚು ತಪ್ಪದೆ ನಡೆಸ್ತಾ ಇದ್ದಾನೆ. ಯಾರು ಅಂತಹ ಪಾಪವನ್ನು ಮಾಡ್ತಾರೋ ಅಂತಹ ಶಿಕ್ಷೆಯನ್ನು ವಿಧಿಸ್ತಾನೆ. ಅದು ಕೂಡ ಶಂಖಲಿಖಿತರ ಒಂದು ಮಾತಿನ ಮೇರೆಗೆ. ಜೊತೆಗೆ ಯಾರು ನಿಖರವಾಗಿ ಧರ್ಮವನ್ನು ಆಚರಣೆ ಮಾಡ್ತಾರೋ ಅಂತಹವರನ್ನು ರಕ್ಷಣೆ ಮಾಡ್ತಾನೆ. ಜೊತೆಗೆ ಯಾರು ತನ್ನ ಕಟ್ಟಳೆಯನ್ನು ಮೀರ್ತಾರೋ, ಹರಿಯ ಆರಾಧನೆಯನ್ನು ಮಾಡೋದಿಲ್ವೋ, ವ್ರತಗಳನ್ನು ಮಾಡೋದಿಲ್ವೋ, ಅವರು ಏಕಪತ್ನಿ ವ್ರತಸ್ಥರಾಗಿರೋದಿಲ್ವೋ, ಯುದ್ಧದಲ್ಲಿ ಓಡಿ ಬರ್ತಾರೋ, ಯುದ್ಧಕ್ಕೆ ತಡವನ್ನು ಮಾಡ್ತಾರೋ ಅಂಥವರನ್ನು ಕಾಯ್ದಿರ್ತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಸುಡಿಸಿಬಿಡ್ತಾನೆ ಅಂತ. ಅಂತಹ ಕಠಿಣವಾಗಿರ್ತಕ್ಕಂತಹ ನಿಯಮ ಆ ಒಂದು ದೇಶದಲ್ಲಿತ್ತು. ಆ ದುಂದುಭಿಯ ಧ್ವನಿ ಆದ ಕೂಡಲೇ ಎಲ್ಲರೂ ಕೂಡ ಹೊರಟು ಬಿಡಬೇಕು. ಹೇಗಿರ್ತಾರೋ ಹಾಗೆ ಹೊರಡಬೇಕು. ನಾನು ಮನೆಯಲ್ಲಿದ್ದೆ, ನನಗೆ ಇನ್ನೇನೋ ಕಾಲ ವಿಳಂಬವಾಯಿತು ಅಂತ ಹೇಳೋ ಹಾಗಿಲ್ಲ. ಇಲ್ಲದೇ ಇದ್ದರೆ ಅವರು ಕಾಯ್ದ ಕೊಪ್ಪರಿಗೆ ಎಲ್ಲಿ ಬೀಳ್ತಾರೆ. ಆ ರೀತಿಯಲ್ಲಿ ಒಂದು ನಿಯಮವನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ. ತನ್ನ ಭಾಷೆಗೆ ಯಾವತ್ತೂ ಕೂಡ ಭಂಗವನ್ನು ತಂದುಕೊಳ್ಳೋದಿಲ್ಲ.

ಧ್ವಜ ಕೂಡಲೇ ತುರಗವನ್ನು ಕಟ್ಟಿ ಅಂತ ಹೇಳಿ ಸೈನ್ಯದ ಒಂದು ಭಾಗಕ್ಕೆ ಆಜ್ಞೆಯನ್ನು ಮಾಡಿಬಿಟ್ಟ. ನಿಸ್ಸಾಳತತಿ ಒದರಿಬಿಡ್ದು ಒಂದು ಕ್ಷಣದಲ್ಲಿ ದುಂದುಭಿಯ ಘೋಷವಾಯಿತು. ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಅದರ ಸೂಚನೆ. ಆ ದುಂದುಭಿಯ ಧ್ವನಿ ಆಗತಾ ಇದ್ದಾಗೆ ಸಮಸ್ತ ಸೈನಿಕರು ಕೂಡ ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಸೈನ್ಯದ ಸೇರಬೇಕಾಗಿರ್ತಕ್ಕಂತಹ ಬಯಲಲ್ಲಿ ಸೇರಿಬಿಡ್ತು. ಅದರಲ್ಲಿರ್ತಕ್ಕಂಥ ಆನೆ ಕುದುರೆಗಳು ಲೆಕ್ಕವಿಲ್ಲದಷ್ಟು ಅಲ್ಲಿ ಸೇರಿಬಿಟ್ಟಿದೆ. ಸನ್ನಾಹ ಹೇಗಾಗಿದೆ ಅಂತಂದರೆ ಆ ಆನೆಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆನೆಗಳು ಹೇಗೆ ಕಾಣ್ತಾ ಇತ್ತು ಆ ಸೈನ್ಯದಲ್ಲಿ ಅಂತ.

ಹಿಂದೆ ಕುಲಾದ್ರಿಗಳು ಅಂದರೆ ಕುಲಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು, ಅದನ್ನು ಇಂದ್ರ ತನ್ನ ವಜ್ರಾಯುಧದಿಂದ ಕತ್ತರಿಸಿಬಿಟ್ಟ ಅಂತ ಹಿಂದಿನ ಒಂದು ಕಥೆ. ಅದನ್ನಿಟ್ಕೊಂಡು ಕವಿ ಹೇಳ್ತಾ ಇದ್ದಾನೆ, ಇಂದ್ರ ನಮಗೆ ಹಿಂದೆ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ನಮಗೆ ದ್ರೋಹವನ್ನು ಮಾಡಿದ್ದಾನೆ, ಇವನು ಇಂದ್ರನ ಮಗ, ಅಂಥ ಇಂದ್ರನ ಮಗನ ಮೇಲೆ ನಾವು ಸೇಡನ್ನು ತೀರಿಸ್ಕೊಳ್ಳೋಣ ಅಂಥೇಳಿ ಏನಾದರೂ ಕುಲಪರ್ವತಗಳು ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಬಂದು ನಿಂತು ಬಿಟ್ಟಿದೆಯೋ ಅನ್ನುವ ಹಾಗೆ ಕರಿಘಟೆಗಳು ಕರಿಯಾಗಿರ್ತಕ್ಕಂಥ ಆನೆಗಳು ಸಾಲು ಕಾಣ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಮಣಿಮಯ ವರೂಥ 71,070 ಜನ ಸೇನಾಧಿಪತಿಗಳ ಕೈಯಲ್ಲಿದೆ. ಎಷ್ಟು ಸಾವಿರ ಆಯಿತು, ಅಷ್ಟೂ ಲಕ್ಷಗಟ್ಟಲೆ ಮಣಿಮಯ ವರೂಥಗಳು ಆ ಸೈನ್ಯದ ಸುತ್ತಲೂ ಕಾಣ್ತಾ ಇದೆ. ಅದು ಹೇಗಿದೆ ಅಂತಂದರೆ, ಹಿಂದೆ ಸೂರ್ಯನ ಮಗನಾಗಿರ್ತಕ್ಕಂಥ ಕರ್ಣನನ್ನು ಅರ್ಜುನ ಕೊಂದಾಕಿದ್ದಾನೆ, ಹಾಗಾಗಿ ಅಂತಹ ಅರ್ಜುನನ ಮೇಲೆ ನಾನು ಸೇಡನ್ನು ತೀರಿಸ್ಕೊಳ್ತೇನೆ ಅಂಥೇಳಿ ಸೂರ್ಯನೇ ತನ್ನ ಕಿರಣಗಳನ್ನು ಸುತ್ತಲೂ ಕೂಡ ಸೈನ್ಯಕ್ಕೆ ರಕ್ಷಣೆಯಾಗಿ ಕೊಟ್ಟುಬಿಟ್ನೋ ಅನ್ನುವ ಹಾಗೆ ಆ ಮಣಿಮಯವಾಗಿರ್ತಕ್ಕಂಥ ವರೂಥಗಳು ಸಾಲು ಕಾಣ್ತಾ ಇದೆ. ಇಂತಹ ಸೈನ್ಯ ಯುದ್ಧಕ್ಕೆ ಹೊರಟಿದೆ.

ಕಂಸ ಅಂತಕನಾಗಿರ್ತಕ್ಕಂತಹ ಕೃಷ್ಣ ಬರದೆ ನಮ್ಮ ದೊರೆಯಾಗಿರ್ತಕ್ಕಂಥ ಹಂಸಧ್ವಜ ಸೋಲ್ವವನಲ್ಲ, ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ಮಹಾಪರಾಕ್ರಮಿಯಾಗಿರ್ತಕ್ಕಂಥವನು ಕೃಷ್ಣ ಭಕ್ತ. ಹಾಗಾಗಿ ಇವತ್ತು ತನ್ನ ಪರಾಕ್ರಮದಿಂದ ಕೃಷ್ಣನನ್ನು ಇಲ್ಲಿಗೆ ಕರೆಸಿಕೊಂಡೇ ಕರೆಸಿಕೊಳ್ತಾನೆ. ನರನನ್ನು ಸೋಲಿಸಿಬಿಟ್ಟು ಕೃಷ್ಣನೇ ತನ್ನ ಮುಂದೆ ಬರಬೇಕು, ಹಾಗೆ ಕರೆಸಿಕೊಳ್ತಾನೆ. ನಾವು ಕೃಷ್ಣ ದರ್ಶನವನ್ನು ಮಾಡ್ತೇವೆ, ಈ ಜನ್ಮ ಸಾರ್ಥಕವಾಗುತ್ತೆ, ನಾವು ಭಗವಂತನ ದರ್ಶನವನ್ನು ಮಾಡ್ತೀವಿ ಅಂಥೇಳಿ ತುಂಬ ಸಂತೋಷದಿಂದ ಎಲ್ಲ ಸೈನಿಕರು ಕೂಡ ಯುದ್ಧ ಭೂಮಿಗೆ ತೆರಳ್ತಾ ಇದೆ. ಅವರ ಪತ್ನಿಯರು ಸುದತಿಯರು ಅವರನ್ನು ಹಾರೈಸಿ ಕಳಿಸ್ತಾ ಇದ್ದಾರೆ. ಉಪ್ಪರಿಗೆಯ ಮನೆಯಿಂದ ಹೊರಡ್ತಾ ಇರತಕ್ಕಂಥ ಸೈನ್ಯವನ್ನು ನೋಡ್ತಾ ಇದ್ದಾರೆ.

ಈ ದುಂದುಭಿಯ ಧ್ವನಿಯಾದಾಗ ಎಲ್ಲ ಸೈನ್ಯದ ಪುರುಷರು ವೀರಭಟರು ಕೂಡ ತಮ್ಮ ತಮ್ಮ ಪತ್ನಿಯರೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದರು. ಆ ಸುರತದ ಸಂಭೋಗದಲ್ಲಿದ್ದಂತಹ ಅವರು ಪತ್ನಿಯರಿಂದ ಕಳಿಸಿಕೊಂಡು ಬರ್ತಾ ಇದ್ದಾರೆ. ಆ ಸ್ತ್ರೀಯರ ಪರಿಸ್ಥಿತಿ ಹೇಗಿತ್ತು ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರ ವಸ್ತ್ರದ ಆ ನಿರಿಯೆಲ್ಲ ಬಳಲಿ ಹೋಗಿದೆ, ಅವಳು ಬಾಚಿಕೊಂಡಿರ್ತಕ್ಕಂಥ ಮುಡಿಯೆಲ್ಲ ಹಾಗೆ ಸ್ವಲ್ಪ ಸುಕ್ಕು ಬಂದು ಆ ಕೂದಲೆಲ್ಲ ಮುಖದ ಮೇಲೆ ಹಾರಾಡ್ತಾ ಇದೆ. ಮುಖದ ತಿಲಕ ತನ್ನ ಸೊಂಪನ್ನು ಕಳೆದುಕೊಂಡು ಅದು ಹಣೆಯ ತುಂಬ ಹೀಗೆ ಹರಡಿಕೊಂಡಿದೆ. ಮೈಯೆಲ್ಲ ಬೆವರಿದೆ, ಮೈಯಲ್ಲಿ ಪುಳಕವಾಗ್ತಾ ಇದೆ. ಜೊತೆಗೆ ಅವರು ಹಾಕಿಕೊಂಡಿರ್ತಕ್ಕಂತಹ ಸುಗಂಧಗಳೆಲ್ಲ ಪತಿಯರ ಮೈಗೆ ತಗಲಿ ಅದು ಕೂಡ ತಮ್ಮ ಒಂದು ಸೊಗಡನ್ನು ಕಳೆದುಕೊಂಡಿದೆ. ಕುತ್ತಿಗೆಯಲ್ಲಿರ್ತಕ್ಕಂಥ ಹಾರ ಇತ್ಯಾದಿಗಳು ತಮ್ಮ ಆಕೃತಿಯನ್ನು ಕಳೆದುಕೊಂಡು ಬೇರೆ ಬೇರೆ ದಿಕ್ಕಿಗೆ ಅದು ಚದರಿದೆ. ಜೊತೆಗೆ ಕಳವಳದ ಕಣ್ಣುಗಳಿಂದ ಕೂಡಿದ್ದಾರೆ. ಯುದ್ಧ ಹೇಗಾಗಬಹುದು, ನನ್ನ ಪತಿ ಹೇಗೆ ಯುದ್ಧವನ್ನು ಮಾಡಬಹುದು, ಅವನು ಹೋಗಿ ಕೃಷ್ಣನನ್ನು ನೋಡ್ತಾನೆಯೇ, ಇಂತಹ ಭಾವನೆಗಳು ಅವರ ಕಣ್ಣಲ್ಲಿ ಕಾಣಬರ್ತಾ ಇದೆ. ಇಂತಹ ಸ್ತ್ರೀಯರು ಆ ನೆಲವಾಡಗಳ ಮೇಲೆ ಉಪ್ಪರಿಗೆಯ ಮನೆ ಮೇಲೆ ನಿಂತು ತಮ್ಮ ಪತಿಯಂದಿರನ್ನು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬಳು ಇನ್ನೊಬ್ಬಳೊಂದಿಗೆ ತಮಾಷೆಯನ್ನು ಮಾಡ್ತಾ ಇದ್ದಾಳೆ, ಹಾಸ್ಯವನ್ನು ಮಾಡ್ತಾ ಇದ್ದಾಳೆ.

ಇನ್ನೊಬ್ಬಳು ತನ್ನ ಸಖಿಯೊಂದಿಗೆ ಹಾಸ್ಯ ಮಾಡ್ತಾ ಇದ್ದಾಳೆ. ಕೃಷ್ಣ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಕೃಷ್ಣ ಅರ್ಜುನರು ಯುದ್ಧವನ್ನು ಮಾಡಬೇಕು, ಆದರೆ ಪಟುಭಟರು ಕೃಷ್ಣನೊಂದಿಗೆ ಯುದ್ಧ ಮಾಡಿದ್ರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿನ್ನ ಅಧರಗಳಿಗೆ ನಿನ್ನ ತುಟಿಗಳಿಗೆ ಕೃಷ್ಣ ಕ್ಷತ ಕಪ್ಪಾಗಿರ್ತಕ್ಕಂಥ ಗಾಯ ಆಗಿಬಿಟ್ಟಿದೆ, ಆ ಯುದ್ಧ ಮುಂಚೆನೆ ನಡೆದುಬಿಟ್ಟಿದೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಅವಳು ಉತ್ತರವನ್ನು ಕೊಡ್ತಾ ಇದ್ದಾಳೆ. ಅಲ್ಲ, ಈ ಕೃಷ್ಣ ಕ್ಷತಿ ಅಂದರೆ ತನ್ನ ಪ್ರಿಯತಮನ ಆ ತುಟಿಯ ಕ್ಷತ ಗಾಯ ಉಂಟಾಗದೇ ಇದ್ದರೆ ಮುಖ ಯಾತಕ್ಕೆ ಬೇಕು, ಆ ತುಟಿಗಳು ಯಾತಕ್ಕೆ ಬೇಕು, ಅದು ಸುಮ್ಮನೆ ಬಿಲಕ್ಕೆ ಸಮಾನ. ಹಾಗಾಗಿ ಈ ಯುದ್ಧ ಮೊದಲೇ ನಡೆದು ನನ್ನ ತುಟಿಗಳಿಗೆ ಗಾಯವಾಗಿದೆ ಅಂಥೇಳಿ ಅವಳು ಹೇಳ್ತಾ ಇದ್ದಾಳೆ ಅಂಥೇಳಿ ಕವಿ ಅಲ್ಲಿನ ಜನರ ರಸಿಕತೆ ಹೇಗಿತ್ತು ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

0: ಒಬ್ಬಳು ಇನ್ನೊಬ್ಬಳ ಹತ್ರ ಹೇಳ್ತಾ ಇದ್ದಾಳೆ, ಕೃಷ್ಣ ಇನ್ನೂ ಯುದ್ಧಕ್ಕೆ ಬರಲಿಲ್ಲ, ಇರಲಿ, ಇಲ್ಲಿ ಸೈನ್ಯದಲ್ಲಿ ಬಂದಿರತಕ್ಕಂಥ ಅರ್ಜುನನ ಯುದ್ಧವೇ ನಡೆದಿಲ್ಲ, ಆದರೂ ಇಲ್ಲಿ ಪ್ರದ್ಯುಮ್ನಾಹವಂ ಮೊದಲೇ ತಲೆದೋರಿತು ಅಂತ. ಪ್ರದ್ಯುಮ್ನ ಅಂದರೆ ಕೃಷ್ಣನ ಮಗ ಮನ್ಮಥ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥದ್ದು. ಇಲ್ಲಿ ಕಾಮನ ಒಂದು ಯುದ್ಧ ಆಗಲೇ ಆರಂಭ ಆಗೋಗ್ಬಿಟ್ಟಿದೆ ಯುದ್ಧ ಈ ಊರಿನಲ್ಲಿ ಅಂತ. ಅಂದರೆ ಈ ಊರಿನ ಈ ಸ್ತ್ರೀಯರ ಮುಖಗಳನ್ನೆಲ್ಲ ನೋಡಿದರೆ ಇಷ್ಟೊತ್ತು ಕೂಡ ಮದನನ ಯುದ್ಧ ನಡೀತಾ ಇತ್ತು ಅಂತ ಕಾಣುತ್ತೆ, ಬಹುಶಃ ಆ ಯುದ್ಧ ಆಗಲೇ ಆರಂಭ ಆಗೋಗ್ಬಿಟ್ಟಿದೆ ಅಂತ. ಅದಕ್ಕೆ ಇನ್ನೊಬ್ಬಳು ಹೇಳ್ತಾಳೆ, ಹೌದಮ್ಮ, ಲೋಕದಲ್ಲಿ ಯಾವತ್ತೂ ಕೂಡ ಜಗದವಳು ಅಚ್ಚರಿಯೇ ಹರೆಯದರ ಕೈ ಮುಂಚುವುದು ಅಂತ. ಯೌವನದಲ್ಲಿರ್ತಕ್ಕಂಥವರ ಆ ಒಂದು ಯುದ್ಧ ಯಾವತ್ತೂ ಕೂಡ ಮುಂಚಿತವಾಗಿಯೇ ನಡೆಯುತ್ತೆ, ಲೋಕದಲ್ಲಿ ಇರತಕ್ಕಂತಹ ವಾರ್ತೆ ಇದೇನು ವಿಶೇಷ ಅಲ್ಲ ಅಂತ ಹೇಳಿದ್ಲಂತೆ.
1: ಇಂದು ಮಂಡಲದ ಸಿರಿಯಂ ಸೂರೆ ಮಾಡಿದರ್ ಬಂದು ವಿಷಯದೊಳಕು

ಅಷ್ಟರಲ್ಲಿ ಇನ್ನೊಬ್ಳು ಬಂದು ಹೇಳಿದ್ಲು, ಆ ಅರ್ಜುನನ ಸೈನ್ಯ ಎಲ್ಲ ಕಡೆಯಲ್ಲೂ ಕೂಡ ಗೆದ್ದುಕೊಂಡು ಬರ್ತಾ ಇದೆಯಂತೆ. ಊರೂರುಗಳನ್ನು ಅವರು ಗೆದ್ದು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಸೂರೆಯನ್ನು ಮಾಡ್ತಾ ಇದ್ದಾರೆ. ಯಾವ ಸೈನ್ಯದ ಮುಂದೆ ಯಾವ ಊರು ಕೂಡ ನಿಲ್ತಾ ಇಲ್ವಂತೆ, ಅಂಥ ಅರ್ಜುನ ಪರಾಕ್ರಮಿ ಅಂತ. ಆಗ ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ಅಯ್ಯ ನಮ್ಮ ಅರಸನನ್ನು ನೋಡೋವರೆಗೆ ಅರ್ಜುನ ಗೆಲ್ಲಬಹುದು ಅಷ್ಟೇ, ಯಾವಾಗ ನಮ್ಮ ಹಂಸಧ್ವಜ ಯುದ್ಧಕ್ಕೆ ನಿಲ್ತಾನೋ ಅಲ್ಲಿಂದ ಮುಂದಕ್ಕೆ ಅರ್ಜುನನಿಗೆ ಗೆಲುವಿಲ್ಲ, ನೀನು ಯಾತಕ್ಕೆ ಆ ಮಾತನ್ನು ಹೇಳ್ತೀಯಾ ಅಂಥೇಳಿ ಇನ್ನೊಬ್ಬಳು ಉತ್ತರ ಕೊಡ್ತಾ ಇದ್ದಾರಂತೆ. ಈ ರೀತಿ ನಗರದಲ್ಲಿ ಎಲ್ಲ ಕಡೆಯಲ್ಲೂ ಸಂಭಾಷಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸ್ತ್ರೀಯರು ತಮ್ಮ ಪುರುಷರನ್ನು ಬೀಳ್ಕೊಡ್ತಾ ಇದ್ದಾರೆ.

0: ಪವಿತ್ರವಾಗಿರ್ತಕ್ಕಂತಹ ಮೊಸರು, ದೂರ್ವ, ಅಕ್ಷತೆ ಇತ್ಯಾದಿಗಳನ್ನು ತಳೆದುಬಿಟ್ಟು ಅವರ ಮುಂದೆ ನೀವಾಳಿಸಿಬಿಟ್ಟು ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಇರತಕ್ಕಂತಹ ಅನಿಷ್ಟ ಪರಿಹಾರವಾಗಲಿ ಅಂಥೇಳಿ ಆರತಿಯನ್ನು ಎತ್ತುತ್ತಾ ಇದ್ದಾರೆ. ಯಕ್ಷ, ಕರ್ದಮ ಮುಂತಾದ ವಿಲೇಪನಗಳನ್ನು ಅವರ ಮೈಗೆ ಹಚ್ಚುತ್ತಾ ಇದ್ದಾರೆ. ವಿಶೇಷ ಗಂಧಗಳು, ಅವುಗಳನ್ನೆಲ್ಲ ಅವರ ಮೈಗೆ ಹಚ್ಚಿಬಿಟ್ಟು ಉತ್ತಮವಾದ ತಾಂಬೂಲವನ್ನು ತಾವೇ ಮಡಿಸಿ ಅವರ ಬಾಯಿಗೆ ತಿನ್ನಿಸಿಬಿಟ್ಟು ಹರಸಿಬಿಟ್ಟು ಸೇಸೆಗಳನ್ನು, ಅಕ್ಷತೆಗಳನ್ನು ಹಾಕ್ತಾ ಇದ್ದಾರೆ. ಆ ರಮಣರನ್ನು ಬಿಗಿಯಾಗಿ ಅಪ್ಪಿಕೊಂಡು, ನೀನು ಯುದ್ಧದಲ್ಲಿ ಗೆಲ್ಲು, ನೀನು ಭಗವಂತನನ್ನು ನೋಡು, ನೀನು ಪರಾಕ್ರಮದಿಂದ ಹೋರಾಡು ಅಂತ ಹೇಳ್ತಾ ಶುಭವಾಕ್ಯದಿಂದ ಪುನಃ ಸ್ಯಾನ್ನ ಪುನರ್ದರ್ಶನಮ್ಮಂತ, ಮತ್ತೆ ನಿಮ್ಮನ್ನು ನೋಡುವಂತೆ ಆಗಲಿ, ಯುದ್ಧರಂಗದಿಂದ ಗೆದ್ದು ಬಾ ಅಂಥೇಳಿ ಒಳ್ಳೆಯ ಮಾತುಗಳನ್ನು ಹೇಳ್ತಾ ತಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರನ್ನು ಕಳಿಸ್ತಾ ಇದ್ದಾರೆ ಯುದ್ಧ ಭೂಮಿಗೆ. ಜೊತೆಗೆ ಆ ಸುಕಟ್ಟಿಮದ ಒಳ್ಳೆಯ ಉಪ್ಪರಿಗೆ ಮನೆಗಳಲ್ಲಿ ನಿಂತುಕೊಂಡು ದೇವಪುರ ಲಕ್ಷ್ಮೀ ರಮಣ ನೋಡಲು ಅಂತ, ಆ ಅರಸನನ್ನು, ಲಕ್ಷ್ಮೀಶನನ್ನು ನೋಡೋದಕ್ಕೋಸ್ಕರವಾಗಿ ತನ್ನ ಪತಿ ತೆರಳುತ್ತಾ ಇದ್ದಾನೆ ಅಂಥೇಳಿ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಆ ಉಪ್ಪರಿಗೆ ಮನೆ ಮೇಲೆ ನಿಂತು ದೇವದಿಂದ ಕೂಡಿರತಕ್ಕಂತಹ ಕಣ್ಣುಗಳಿಂದ ನಿಂತು ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ, ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ.
1: ಪ್ರಿಯ ಕೇಳಿದರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇದುವರೆಗೆ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ. ಇನ್ನು ಮುಂದೆ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

ತಿಳಿಸಿದ್ದಾರೆ. ಆ ನಗಾರಿಯ ಧ್ವನಿಯನ್ನು ಕೇಳಿದ ಮೇಲೂ ಕೂಡ ಮಗನಾಗಿರ್ತಕ್ಕಂತಹ ತಾಮ್ರಧ್ವಜ ಯುದ್ಧಕ್ಕೆ ಬರಲಿಲ್ಲ. ಸುತ್ತಲೂ ನೋಡಿದರೂ ಕೂಡ ತನ್ನ ಮಗ ಕಾಣ್ತಾ ಇಲ್ಲ. ಗೊತ್ತಾಯಿತು ಅವನಿಗೆ ತನ್ನ ಮಗ ತಡ ಮಾಡಿದ್ದಾನೆ ಅಂಥೇಳಿ. ತಡ ಮಾಡಿರ್ತಕ್ಕಂತಹ ಮಗನನ್ನು ಹೆಡೆಮುರಿ ಕಟ್ಟಿ ಕರೆದುಕೊಂಡು ಬನ್ನಿ ಅಂಥೇಳಿ ಆಜ್ಞೆಯನ್ನು ಮಾಡಿಬಿಟ್ಟ. ಹಾಗೆ ಕರೆದುಕೊಂಡು ಬಂದಾಗ ಹಿಂದೆ ಇದ್ದಂತಹ ನಿಯಮದಂತೆ ಯುದ್ಧಕ್ಕೆ ಯಾರು ತಡ ಮಾಡ್ತಾರೋ ಅವರನ್ನು ಕುದೀತಾ ಇರತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಬೇಕು ಅನ್ನತಕ್ಕಂತಹ ನಿಯಮ ಇತ್ತು ರಾಜ್ಯದಲ್ಲಿ. ಅದೇ ರೀತಿ ಮಗನನ್ನು ಕೂಡ ಅದರಲ್ಲಿ ಹಾಕಿಸಿಬಿಟ್ಟ. ಆದರೆ ಧರ್ಮಾತ್ಮನಾಗಿರ್ತಕ್ಕಂತಹ ಪರಮಕೃಷ್ಣ ಭಕ್ತನಾಗಿರ್ತಕ್ಕಂತಹ ಪುರುಷ ಶ್ರೇಷ್ಠನಾಗಿರ್ತಕ್ಕಂತಹ ತಾಮ್ರಧ್ವಜ ಕೃಷ್ಣ ಭಕ್ತಿಯಿಂದ ಏನೂ ಆಗದೆ ಮೈ ಕೂದಲು ಕೂಡ ಕೊಂಕದೆ ಕೃಷ್ಣನ ಒಂದು ಅನುಗ್ರಹದಿಂದ ಪಾರಾದ ಅನ್ನತಕ್ಕಂಥದ್ದು ಮುಂದಿನ ಸಂಧಿಯ ಕಥೆ. ಹೇಳ್ತಾ ಇದ್ದಾರೆ ಕಥೆಯನ್ನು. ಭೂಹಿತ ಚರಿತ್ರ ಕೇಳು.

ರಾಜಾಜ್ಞೆಯಂತೆ ಸಮಸ್ತ ಭಟರೂ ಕೂಡ ಯುದ್ಧಕ್ಕೆ ಹೊರಟಿದ್ದಾರೆ. ಆನಂತರ ಹಂಸಧ್ವಜ ತನ್ನ ತಾಯಿಯ ಆಶೀರ್ವಾದವನ್ನು ಪಡೀಬೇಕು ಅಂಥೇಳಿ ತಾಯಿಯ ಬಳಿಗೆ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡು ಕವಚಾದಿಗಳನ್ನು ಧರಿಸಿಬಿಟ್ಟು ಯುದ್ಧದ ಆಯುಧಗಳೊಂದಿಗೆ ತಾಯಿಯ ಬಳಿಗೆ ಬಂದಿದ್ದಾನೆ. ಮಾತೆಯ ಅಡಿಗೆ ಎರಗಿಬಿಟ್ಟು ತನ್ನ ಬಾಹುಯುಗಮಂ ನೀಡಿ, ಅಮ್ಮ ನನಗೆ ಆಶೀರ್ವಾದವನ್ನು ಮಾಡು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡು. ಸಿತವಾಹನ, ಅರ್ಜುನನಿಗೆ ಸಿತವಾಹನ ಅಂತ ಹೆಸರು, ಶ್ವೇತತುರಗ ಅಂತ ಹೆಸರು. ಆ ಶ್ವೇತತುರಗನಾಗಿರ್ತಕ್ಕಂಥ ಅರ್ಜುನನ ಹರಿಯಂಪಿಡಿದು, ಅವನು ತಂದಿರತಕ್ಕಂತಹ ಎರಡರ್ಥ ಇದೆ. ಅವನು ತಂದಿರತಕ್ಕಂತಹ ಕುದುರೆ ಅಥವಾ ಅರ್ಜುನ ನಂಬಿರತಕ್ಕಂಥ ಹರಿಯನ್ನು ನಾನು ಬರುವಂತೆ ಮಾಡ್ತೇನೆ ಅಂತ, ಯುದ್ಧದಲ್ಲಿ ಸಾಹಸವನ್ನು ತೋರ್ತೇನೆ, ನನ್ನನ್ನು ಹರಿಸಿ ಕಳಿಸು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.

ಆಗ ಪರಮಕೃಷ್ಣ ಭಕ್ತೆಯಾಗಿರ್ತಕ್ಕಂತಹ ತಾಯಿ ಹೇಳ್ತಾ ಇದ್ದಾಳೆ, ಕಂದ, ಆ ಅರ್ಜುನ ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥದ್ದು ನಾಲ್ಕು ಕಾಲಿನ ಒಂದು ಕುದುರೆ, ಅದು ಹರಿ ಅಂತ. ಆದರೆ ನಿನಗದರ ಚಿಂತೆ ಬೇಡ, ನಮಗೆ ಆ ಕುದುರೆ ಬೇಕಾಗಿಲ್ಲ, ಆ ಕುದುರೆಯಿಂದ ಮಾಡಬೇಕಾಗಿದ್ದಂಥ ಅಶ್ವಮೇಧ ಬೇಕಾಗಿಲ್ಲ ನಮಗೆ, ಅರ್ಜುನ ರಕ್ಷಣೆ ಮಾಡ್ತಾ ಇದ್ದಂಥ ಹರಿ ಬೇಡ, ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇರತಕ್ಕಂಥ ಹರಿಯನ್ನು ಕರೆದುಕೊಂಡು ಬಾ ಅಂತ. ಅವನನ್ನು ಹಿಡಿ, ಆ ಕೃಷ್ಣನ ಚರಣವ ಹಿಡಿ ಹಿಡಿ, ಆ ಕೃಷ್ಣನ ಚರಣವನ್ನು ಹಿಡಿ ಅಂತ ಹೇಳ್ತಾ ಇದ್ದಾಳೆ. ಹಿಂದೆ ನಾರದ ಮಹರ್ಷಿಗಳು ಬಂದಿದ್ದರು, ಆ ಕೃಷ್ಣನ ಲೀಲಾ ವಿನೋದವನ್ನು, ಅವನ ಅವತಾರ ಕಥೆಯನ್ನು, ಅವನ ಲೀಲಾ ಮಾಲೆಯನ್ನು ನನಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಕೃಷ್ಣನ ಕಥೆಯನ್ನು ಕೇಳಿದ್ದೇನೆ, ಕೃಷ್ಣನ ವೈಭವವನ್ನು, ಅವನ ಅವತಾರದ ಕಾರಣವನ್ನು ಕೇಳಿಕೊಂಡಿದ್ದೇನೆ. ಇವತ್ತು ನಿನ್ನ ಒಂದು ಪರಾಕ್ರಮದಿಂದ ಕೃಷ್ಣ ಬರುವ ಹಾಗೆ ಆದರೆ ನಾನು ಕೃತಕೃತ್ಯಳಾದೆ, ಈ ಜನ್ಮ ಸಾರ್ಥಕವಾಗುತ್ತೆ. ಮಗು ಕೃಷ್ಣನನ್ನು ನೋಡ್ತಾ

0: ಅಮ್ಮ ನನ್ನ ಮಾತನ್ನು ಕೇಳು, ಭಾಷೆಯಂ, ನಾನು ಭಾಷೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕೃಷ್ಣನನ್ನು ಬರೆಸಿಕೊಂಡೇ ಬರೆಸ್ಕೊಳ್ತೀನಿ ಇಲ್ಲಿಗೆ, ನನಗೊಂದು ಉಪಾಯ ಗೊತ್ತು ಅಂತ. ಏನು ಅಂತಂದರೆ, ಕೈಯನ್ನು ಹಿಡಿದು ಎಳೆದು ಬಿಟ್ಟರೆ ಮೈ ತಾನೇ ಬಂದುಬಿಡುತ್ತೆ. ಅರ್ಜುನನ ಮೈ ಕೃಷ್ಣನ ಮೈ ಬೇರೆ ಅಲ್ಲ. ಅರ್ಜುನನ ಅಂದರೆ ಇಲ್ಲಿ ಅರ್ಜುನ ಅಂದರೆ ಕೈ ಅಂತ, ಕೃಷ್ಣ ಮೈ. ಅರ್ಜುನನನ್ನು ನಾನು ಹಿಡಿದಿಟ್ಕೊಂಡ್ಬಿಟ್ರೆ, ಅವನೊಂದಿಗೆ ಯುದ್ಧವನ್ನು ಮಾಡಿದರೆ, ಅವನನ್ನು ಗೆದ್ದರೆ ಕೃಷ್ಣ ತಾನೇ ಬರ್ತಾನೆ, ನಮ್ಮ ಮುಂದೆ ಕಾಣಿಸಿಕೊಳ್ತಾನೆ. ನಾನು ಹರಿಗೆ ವಿಮುಖನಾಗೋದಿಲ್ಲ, ಅವನೊಂದಿಗೆ ನಾನು ಯುದ್ಧವನ್ನು ಮಾಡ್ತೇನೆ. ತೋರುವೇನು ಅಂಬುಜಾಯತಾಕ್ಷನ ಮುಂದೆ ತನ್ನ ಪೌರುಷವನು. ಅಮ್ಮ, ನಾನು ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂಥೇಳಿ ತಾಯಿಯ ಮುಂದೆ ಪ್ರತಿಜ್ಞೆಯಿಂದ ಮಾಡ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.
8: ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ.

0: ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
1: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260, ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
0: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಹೈ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೇ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೆ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೇ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೆ.
1: ಸರಿ ಮೇಡಮ್. ಸಬೂನ್ ಹೈ?
2: ನೀ, ಸಬ್ಸೆ ಪೆಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ.
1: ಕಿತ್ನೆ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ 15 ರೂಪಾಯಿ ಮೇಡಮ್.
2: ಹಾಂ.
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ. ಥೀ ತಬ್ ಹಮ್ ಬೋಲ್ತೇ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೇ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ.
1: ಚೀನಿ ಕ್ಯಾ ಭಾವ್ ಹೈ?
3: 12.5 ರೂಪಾಯಿ ಕಿಲೋ.
2: 12.5 ರೂಪಾಯಿ ಕಿಲೋ.
3: 12.5 ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ ಹೈ, ಉಸ್ಕೋ ಹಿಂದಿ ಮೇ ಬೋಲ್ತೇ ಹೈ ಗೇಹೂಂ.
1: ಗೇಹೂಂ?
2: ಹಾಂ.
1: ಗೇಹೂಂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂಂ?
3: 11 ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೇ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ 11 ರೂಪಾಯಿ ಕಿಲೋ.
3: ಜೀ ಮೇಡಮ್. 11 ರೂಪಾಯಿ ಕಿಲೋ.
1: 11 ಅಂದ್ರೆ 11 ರೂಪಾಯಿ.
2: ಅಚ್ಚಾ ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೇ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿಯೇ, 1 2 3 4 5 6 ಠೀಕ್ ಹೈ, ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜೀ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂಂ ಹೈ?
2: ಕಿತ್ನಾ ಸಾ ಗೇಹೂಂ ಹೈ, ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂಂ ಹೈ?
1: ಕೌನ್ ಸಾ ಗೇಹೂಂ ಹೈ?
3: ಪಂಜಾಬ್
1: ಅಚ್ಚಿ ಕೀ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ.
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್. ದೇಖಿಯೇ, ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೇ ದೇಖಿಯೇ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೇ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ, ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೆ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, 2 ಕಿಲೋ ಚೀನಿ ಔರ್ 15 ಕಿಲೋ ಗೇಹೂ ದೇ ದೋ.
3: ಢಾಲ್ ಬಿ ಅಚ್ಚಿ ಹೈ, ಲೇ ಲೀಜಿಯೇ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾಂ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥಿ ಯಾ ಕೋಯಿ ಭಿ ಲಡಾಯಿ ಲೇ ಲೀಜಿಯೇ, ತೋ ಉಸ್ಮೇ ಅಪ್ನೆ ಆಪ್ಕೋ ಬಚಾನೆ ಕೆ ಲಿಯೇ ಜೋ ಆಗೆ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೆ ಆಪ್ ದಾಲ್?
3: ದಾಲ್.
2: ದಾಲ್, ದಾಲೆ ಭಿ ಅಚ್ಚಿ ಹೈ.
3: ದಾಲೆ ಭಿ ಅಚ್ಚಿ ಹೈ, ಲೇ ಲೀಜಿಯೇ.
1: ಅರ್ಧರ್ ಕಿ ದಾಲ್ 1 ಕಿಲೋ ಔರ್ ಆಧೆ ಕಿಲೋ ಮೂಂಗ್ ಕಿ ದಾಲ್ ಭಿ ದೇ ದೋ.
2: ಅರ್ಧರ್ ನಹೀ, ಅರ್ಹರ್.
1: ಅರ್ಹರ್
2: ಜಿಸ್ಕೋ ಹಮ್ ಪೀಲಿ ದಾಲ್ ಯಾ ತೂರ್ ದಾಲ್ ಭಿ ಬೋಲ್ತೇ ಹೈ.
1: ಅರ್ಹರ್ ಕಿ ದಾಲ್ 1 ಕಿಲೋ, ಆಧಾ ಕಿಲೋ ಮೂಂಗ್ ಕಿ.
2: ಹಾಂ, ಮೂಂಗ್, ಮೂಂಗ್ ಗ ಗಮಲಾ ಗೀತ್ ಗುನ್ಗುನಾನಾ
1: ಗುನ್ಗುನಾನಾ.
2: ಹಾಂ, ಐಸೆ ಹಿ ಮೂಂಗ್,
1: ಮೂಂಗ್ ಕಿ ದಾಲ್ ಭಿ ದೇ ದೋ.
3: ಚೈನ್ ಚಾಹಿಯೇ?
2: ಚೈನ್ ಕಾ ಮತ್ಲಬ್ ಹೋತಾ ಹೈ ಸುಕೂನ್, ಸುಕೂನ್ ಪಾನಾ. ಠೀಕ್ ಹೈ, ತೋ ಆಪ್ ಚೈನ್ ತೋ ನಹೀ ಬೇಚ ಸಕ್ತೆ ನಾ ಕಿ 2 ಕಿಲೋ ಚೈನ್ ದೇ ದೋ ಮುಝೆ, ಮೈ ಇತನೆ ಪೈಸೆ ದೂಂಗಿ.
3: ಜೀ ಮೇಡಮ್.
2: ಹಾಂ, ತೋ ಯೇ ಹೈ ಚನೆ.
3: ಚನೆ?
2: ಚನೆ ಚಾಹಿಯೇ?
3: ಚನೆ ಚಾಹಿಯೇ?
1: ಹಾಂ. ಅರೇ, ಇಸ್ಮೇ ತೋ ಕೀಡೋ ಹೈ, ಇರ್ಲಿ ಬಿಡು.
2: ಕೀಡೋ ನಹೀ, ಕೀಡೆ ಹೈ.
1: ಕೀಡೆ?
2: ಹಾಂ.
3: ಮೈ ಆಪ್ಕೋ ಅಂಧೇರೆ ಸೆ ಅಚ್ಚೆ ಚನೆ ನಿಕಾಲ್ ಕರ್ ದೇ ದೂಂಗಾ.
2: ಯಾ ಮೇರೇ ಖ್ಯಾಲ್ ಸೆ ಆಪ್ಕೋ ಬೋಲ್ನಾ ಹೈ ಅಂದರ್ ಸೆ, ಮತ್ಲಬ್ ಅಗರ್ ಬಾಹರ್ ಆಪ್ಕಾ ನಹೀ ರಖಾ ಹೈ ದುಕಾನ್ ಮೇ, ಗೋದಾಮ್ ಮೇ ಹೈ, ಅಂದರ್ ಹೈ, ದೂಸರೆ ರೂಮ್ ಮೇ ಹೈ, ದೂಸರೆ ಕಮರೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜನ

ಮಿಷಕೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:30 ರಸವಾರ್ತೆ. ಕೃಷಿ ರಂಗ ಸೂರ್ಯಕಾಂತಿ ಬೆಳೆಯ ತಾಂತ್ರಿಕ ಪದ್ಧತಿಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೋಳಲದ ತೋಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ ಪ್ರಾಯೋಜಿತ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಕೋಚ್ ಮತ್ತು ಸ್ಪೆಷಲ್ ಒಲಿಂಪಿಕ್ಸ್ ಭರತ್ ಆಯ್ಕೆ ಸಮಿತಿ ಸದಸ್ಯರಾದ ನಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೆವಿ ನಂದಕುಮಾರ್ ಅವರ ಗಾಯನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 3:03:45. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ವಿಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 3:01:35. ಇನ್ನು ಮುಂದೆ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಆರು ಗಂಟೆ ಹದಿನೈದು

0101 03 ನಮ್ಮ ವಾಟ್ಸಪ್ ನಂಬರು, ಬರಲಿ ನಿಮ್ಮ ಆನ್ಸರು ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಪ್ರಶ್ನೆ ಕೇಳಿಯಾಗಿತ್ತು, ಜಿಲೇಬಿ ನಮ್ಮ ಭಾರತೀಯ ಸಿಹಿ ತಿಂಡಿ ಅಂತ ಹೇಳಿ ಬಹಳ ಖುಷಿಯಿಂದ ತಿಂತೀವಿ, ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿರುವುದು ಯಾರೆಲ್ಲ ಅಂತ ನೋಡೋದಾದರೆ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಿ ಸಿಂಗ್ ಸರೋಜಸಿಂಗ್ ಚಾಮರಾಜಪೇಟೆಯಿಂದ, ಸುಮಿತ್ರಾ ಸಂಡೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿಯವರು, ಹಾಗೆ ಮಂಜುನಾಥ್ ಲಗಿರೆಯಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿಯಿಂದ, ಮಂಜುನಾಥ್ ಟಿಡಿ ಅವರ ಉತ್ತರ ಕೂಡ ಸರಿ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಜಿಲೇಬಿ ನಮ್ಮ ಸಿಹಿ ತಿಂಡಿ. ಆಹಾ, ನಂಗಂತೂ ವಾಯಲ್ ನೀರು ಬರ್ತಾ ಇದೆ. ಆದರೆ ಇಲ್ಲೊಬ್ಬರು ಸಂದೇಶ ಇದೆ, ಓದ್ತೀನಿ ನಾನು ಆಮೇಲೆ. ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕುಂಡಲಿಕ ಸರಿಯಾದ ಹೆಸರು ಆಗಿತ್ತು. ಆದರೆ ಏನು ಗೊತ್ತಾ, ನಮ್ಮ ಭಾರತೀಯ ತಿಂಡಿ ಇದು ಜಿಲೇಬಿ ಅಂಥೇಳಿ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರ ಮೂಲ ನೀವು ಹುಡ್ಕೊಂಡು ಹೋದರೆ ಇದು ಪರ್ಷಿಯಾದಿಂದ ಭಾರತಕ್ಕೆ ಬಂದಿದ್ದು. ಅದನ್ನು ಅಲ್ಲಿ ಜಲಾಬಿಯಾ ಅಂಥೇಳಿ ಕರಿತಾ ಇದ್ರು. 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥಗಳಲ್ಲಿ ಈ ಜಿಲೇಬಿಯ ಉಲ್ಲೇಖ ಇರೋದನ್ನು ನಾವು ನೋಡ್ಬೋದು. ಕುಂಡಲಿಕ ಅಂಥೇಳಿ ಇದರ ಉಲ್ಲೇಖ ಇರೋವಂಥದ್ದು 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥದಲ್ಲಿ. ಸದ್ಯ ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ಹಾಗಿದ್ರೆ ಸಂಸ್ಕೃತದ ಇದರ ಹೆಸರು ಕುಂಡಲಿಕ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಿಮ್ಮ ಮೊಬೈಲ್ನಿಂದ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲೊಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಏನಿವತ್ತು ಸಂಪೂರ್ಣ ಸಿಹಿ ತಿಂಡಿಗಳ ಕಾರ್ಯಕ್ರಮನ, ನನಗೆ ಬಾಯಲ್ಲಿ ಈಗಾಗಲೇ ನೀರು ಶುರು ಆಗಿದೆ, ಖರ್ಚಿಗೆ ಸಾಲಲ್ಲ ಅನ್ಸುತ್ತೆ, ಕಾರ್ಯಕ್ರಮ ಮುಗಿಯೋದ್ರ ವೇಳೆಗೆ ಒಂದು ಟವೆಲ್ಲೇ ಬೇಕಾಗಿದೆ ಅಂದ್ಕೊಳ್ತೀನಿ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಬಹುಶಃ ಬೇಕಾಗ್ಬೋದೇನೋ, ಯಾವುದಕ್ಕೂ ಸೇಫಾಗಿ ಪಕ್ಕ ಇಟ್ಕೊಂಡಿರಿ.

ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಕಳಿಸಿ. ಹಲ್ವಾ, ಆಹಾ, ಯಾವ ಹಲ್ವಾ ಬೇಕಾದರೂ ಅಂದ್ಕೊಳ್ರಿ ನೀವು, ಕಾಶಿ ಹಲ್ವಾನ, ಹಾಗಿದ್ರೆ ಕುಂಬಳಕಾಯಿ ಹಲ್ವಾನ, ಹೀಗೆಲ್ಲ ಪ್ರಶ್ನೆ ಮಾಡಬೇಡಿ. ಆಮೇಲೆ ಹಲ್ವಾ ಈ ಪದ ಇದೆಯಲ್ಲ, ಇದನ್ನು ಹುಡುಕೊಂಡು ಹೋದರೆ ಮೂಲ ಯಾವ ಭಾಷೆಯ ಪದ ಇದು ಅನ್ನೋದು ನನ್ನ ಪ್ರಶ್ನೆ. ಹಲ್ವಾ ಪದದ ಮೂಲ ಭಾಷೆ ಯಾವುದು, ಯಾವ ಭಾಷೆಯಿಂದ ಈ ಪದ ಬಂದಿದೆ? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ದೇವರಾಣೆ ನಂಬಿ ನೀವು ಕೂಡ ನನ್ನನು ಹಲ್ವಾ ಅನ್ನೋ ಪದದ ಮೂಲ ಭಾಷೆ ಖಂಡಿತ ನಮ್ಮ ಭಾರತೀಯ ಭಾಷೆ ಅಲ್ಲ, ಓಕೆನಾ? ಹಾಗಿದ್ರೆ ಯಾವ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಭಾರತ್ ನಗರದಿಂದ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ವರಲಕ್ಷ್ಮಿ ಪೀಣ್ಯಾಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅನಿಲ ಭೀಷಣ್ಣವರ ಶಮನೇವಾಡಿ ಚಿಕ್ಕೋಡಿಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಹುಲಿಗಪ್ಪ ಕಡ್ಡಿರಾಂಪುರದಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಅರೇಬಿಕ್ ಭಾಷೆಯ ಪದ ಇದು. ಅರೇಬಿಕ್ ಭಾಷೆಯ ಪದ ಹಲ್ವಾ, ಓಕೆನಾ? ಹಲ್ವಾ ಅಂದರೆ ಅರ್ಥ ಏನು ಅಂದರೆ ಸಿಹಿ ಅನ್ನೋ ಅರ್ಥ ಅರೇಬಿಕ್ ಭಾಷೆಯಲ್ಲಿ ಇದಕ್ಕಿರುವಂಥದ್ದು. ಸೊ ನಾವೊಂದು ಸಿಹಿ ತಿಂಡಿಗೆ ಈ ಹೆಸರನ್ನು ಇಟ್ಬಿಟ್ಟಿದ್ದೀವಿ, ಹಲ್ವಾ ಅನ್ನೋ ಹೆಸರು. ಸದ್ಯಕ್ಕೆ ನನಗೂ ಕಾರ್ಯಕ್ರಮ ಮಾಡೋಕೆ ಕಷ್ಟ ಆಗ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಸದ್ಯಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ

ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೀತಾರೆ? ಯಾವುದು ರಾಜಭೋಗ್ ಅನ್ನುವಂತ ಸಿಹಿ ತಿಂಡಿ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಪ್ರತಿಧ್ವನೆ ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್. ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರ. 3:30 ಒಂದು ಸೆಕೆಂಡ್ನಲ್ಲಿ ಸದ್ಯಕ್ಕೆ ನಾವಿದ್ದೀವಿ ಹೊಂಬೆಸಲು ಕಾರ್ಯಕ್ರಮದಲ್ಲಿ. ಪ್ರಶ್ನೆ ಕೇಳಿಯಾಗಿತ್ತು, ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಪಲ್ಲವಿ ಗೌಡ ಮೈಸೂರು ರಸ್ತೆಯಿಂದ, ರವೀಂದ್ರ ಮಹಾಲೆ ಕುಮಟಾಯಿಂದ, ಹರಿಣಿ ಬಳ್ಳಾರಿಯಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಸುನಿಲ್ ಮುನಿರಾಬಾದ್ನಿಂದ, ದತ್ತಾ ಪಾಟೀಲ್ ವಿಜಯಪುರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ವೇತಾ ಎಸ್ರಾವ್ ಸುಳ್ಯಯಿಂದ, ಆನಂದ ಗಿರಿನಗರದಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿನಿಂದ, ಹರಿಹರನ್ ವಿಜ್ಞಾನ ನಗರದಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಆಹಾ, ಸರಿಯಾದ ಉತ್ತರ ಏನಾಗಿತ್ತು? ರಸಗುಲ್ಲಾ ಸರಿ ಉತ್ತರ ಆಗಿತ್ತು. ಈ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ರಸಗುಲ್ಲಾ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಈ ರಸಗುಲ್ಲಾ ಇದೆಯಲ್ಲ, ಇದನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯವರು 100 ವರ್ಷಗಳಿಂದ ಇದನ್ನ ತಯಾರು ಮಾಡ್ತಾ ಇದ್ರು? ಮತ್ತೊಮ್ಮೆ ಪ್ರಶ್ನೆ, ಈ ರಸಗುಲ್ಲಾ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ 100 ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನೀವೆಲ್ಲ ನಮ್ಮ ಹೊಂಬಿಸಲು ಕಾರ್ಯಕ್ರಮಕ್ಕೆ ಅಲ್ವೇ ಪ್ರಶ್ನೆ ಕೇಳಿ ಆಗಿತ್ತು. ಈ ರಸಗುಲ್ಲ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಮೊದಲು ತಯಾರಿಸಿದ್ದು ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕೇಳಿಸಿಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಕುಲದೀಪ್ ಹಚ್ಚಸಾರ್ ಲೇಔಟ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅರ್ಚನಾ ಕೊಪ್ಪಳದಿಂದ, ಗಂಗಪೂಜಾರಿ ಇಂಡಿ ತಾಲೂಕಿನಿಂದ, ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಗಾಯತ್ರಿ ಧಾರವಾಡದಿಂದ, ಮಂಗಳಾ ಮೈಸೂರಿನಿಂದ, ಮಧುಸೂದನ್ ಡಿ ಹೊಸಹಳ್ಳಿಯಿಂದ, ಕೃಷ್ಣವೇಣಿ ಬೆಂಗಳೂರಿನಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ. ಏನ್ ಖುಷಿ ಗೊತ್ತಾ, ಸಿಹಿ ತಿಂಡಿ ಬಾಯಲ್ಲಿ ನೀರೂರಿಸುತ್ತೆ, ಹಾಗಾಗಿ ಬಹಳಷ್ಟು ಜನರ ಉತ್ತರ ಸರಿಯಾಗೇ ಇದೆ. ಯಾರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಹುಡುಕುವಂತ ಪರಿಸ್ಥಿತಿ ಆಗಿದೆ ನನ್ನ ಸಿಸ್ಟಮ್ ಅಲ್ಲಿ ಈಗ. ಇದೆಲ್ಲದರ ಮೀರಿ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ ಅವ್ರು ಹೇಳ್ತಾ ಇದಾರೆ, ಎಲ್ಲಾ ಸಿಹಿ ತಿಂಡಿ ಕಾರ್ಯಕ್ರಮ ಆದ್ರೆ ಏನ್ ಮಾಡೋದು, ನಮ್ಮಂತ ಮಧುಮೇಹಿಗಳಿಗೆ ಇದು ಕಹಿಯ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆಹಾ ನೆನಪಿಸ್ಕೊಂಡು ಸವಿದಂತೆ ಭಾಸ ಮಾಡಿಕೊಂಡ್ರೆ ಅಲ್ಲೊಂದು ಸಿಹಿ ಸಿಗತ್ತೆ. ಯಾಕೆ ಅದನ್ನು ಮಿಸ್ ಮಾಡ್ಕೋಬೇಕು, ತಿನ್ನಲೇಬೇಕಂತೇನಿಲ್ಲ, ತಿಂದ ಹಾಗೆ ಕಲ್ಪಿಸ್ಕೊಂಡ್ರು ಸಿಹಿಯಾಗತ್ತಂತೆ. ನಾನೀಗ ಅನುಭವಿಸ್ತಾ ಇದ್ದೀನಲ್ಲ ಅದೇ ರೀತಿ. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು, ಈ ರಾಜಭೋಗ್ ಅಥವಾ ರಸಗುಲ್ಲಾನ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು. ಆದರೆ ರಸಗುಲ್ಲ ಅನ್ನೋ ಹೆಸರಿನಿಂದಲೂ ಅಲ್ಲ, ರಾಜಭೋಗ್ ಅನ್ನೋ ಹೆಸರಿನಿಂದಲೂ ಅಲ್ಲ, ಬದಲಿಗೆ ಖೀರ್ ಮೋಹನ ಅನ್ನುವಂಥ ಹೆಸರಿನಿಂದ. ಖೀರ್ ಮೋಹನ ಅಂತ ಹೇಳಿ ಆ ಹೆಸರನ್ನು ಈ ರಸಗುಲ್ಲದ ಬದಲಿಗೆ ಇಟ್ಟು ಅಲ್ಲಿ ಈ ಒಂದು ಸಿಹಿ ತಿಂಡಿಯನ್ನು ಖಾದ್ಯವನ್ನು ತಯಾರು ಮಾಡ್ತಾ ಇದ್ರು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ. ಓಕೆ, ಸರಿ ಉತ್ತರ ಇದಾಗಿತ್ತು. ಮತ್ತೊಂದು ಪ್ರಶ್ನೆ, ದೇವಸ್ಥಾನ

ಅಂದ ತಕ್ಷಣ ನನಗೆ ಯಾಕೋ ಪಂಚಾಮೃತ ನೆನಪಾಗತ್ತೆ ರೀ. ನಿಮಗೂ ಇಷ್ಟನಾ? ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆ ತುಳಸಿ ದಳದ ತೀರ್ಥ ನೆನ್ ನೋಡಿದ್ರೆ ಇನ್ನೊಂದು ಕಡೆ ಪಂಚಾಮೃತ ಇಲ್ವೇ ಅದಕ್ಕಿಂತ ಮುಂಚೆ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ನೀವು ನನ್ನ ಹಾಗೇನಾ ಹೇಳಿ. ಸದ್ಯಕ್ಕೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಪಂಚಾಮೃತದಲ್ಲಿ ಬಳಸುವಂಥದ್ದು 5 ಪದಾರ್ಥಗಳು, ಹಾಗಾಗಿ ಇದನ್ನು ಪಂಚ ಅಮೃತ ಅಂತ ಹೇಳಿ ಪಂಚಾಮೃತ ಅಂತ ಕರೀತಾರೆ. ಯಾವುದು 5 ಪದಾರ್ಥ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ. ಈ 5 ಪದಾರ್ಥಗಳನ್ನು ಬಳಸಿ ಮಾಡೋದು ಪಂಚಾಮೃತ. ಆದರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ 6ನೇ ಅತ್ಯಗತ್ಯ ಪದಾರ್ಥವಾಗಿ ಮತ್ತೊಂದನ್ನು ಸೇರಿಸ್ತಾರೆ ಪಂಚಾಮೃತಕ್ಕೆ. ಯಾವುದು ಆ ಪದಾರ್ಥ ಅನ್ನೋದು ನನ್ನ ಪ್ರಶ್ನೆ. ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ 6ನೇ ಅತ್ಯಗತ್ಯ ಪದಾರ್ಥವಾಗಿ, ಅನಗತ್ಯ ಅಲ್ಲ ಅತ್ಯಗತ್ಯ ಪದಾರ್ಥವಾಗಿ, ಮತ್ತೊಂದು ಪದಾರ್ಥವನ್ನು ಸೇರಿಸ್ತಾರೆ. ಯಾವುದು? ಪಂಚಾಮೃತಕ್ಕೆ ಸೇರ್ಪಡೆಗೊಳ್ಳುವಂಥ ಆ ಒಂದು ಪದಾರ್ಥ. ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಹೇಳಬೇಡಿ, ದಾಳಿಂಬೆ ಹಣ್ಣು ಬೇಡ. ಸದ್ಯಕ್ಕೆ ಮತ್ತೊಂದು ಯಾವುದು ಆ ಅತ್ಯಗತ್ಯ ಪದಾರ್ಥ ಅನ್ನೋದನ್ನು ಟೈಪ್ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಪ್ರಶ್ನೆ ಕೇಳಿಯಾಗಿತ್ತು. ಪಂಚಾಮೃತದಲ್ಲಿ ಬಳಸುವಂತಹ 5 ಪದಾರ್ಥಗಳ ಜೊತೆಗೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ 6ನೇ ಅತ್ಯಗತ್ಯ ಪದಾರ್ಥವಾಗಿ ಯಾವುದನ್ನ ಸೇರಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ನಂಬರ್ ಎನಿಂಗ್ ವಿತ್ 7719, ನೇತ್ರಾ ಕೆಂಗೇರಿಯಿಂದ, ಅರ್ಚನಾ ಕೊಪ್ಪಳದಿಂದ, ಅಮೋಘ್ ಪ್ರಾಪ್ತಿ ರಾಯಚೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಮಧುಸೂದನ್ ರೆಡ್ಡಿ ಹೊಸಹಳ್ಳಿಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಚಂದ್ರಕಲಾ ರಾಜಾಜಿ ನಗರದಿಂದ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ರಂಜಿತಾ ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ದೇವಿಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ತುಳಸಿ ದಳ ಏನೆಲ್ಲ ಕಳಿಸಿದ್ರು ಅಂತ ಹೇಳಿದ್ರೆ, ನಾನೀಗ ಆಲ್ರೆಡಿ ಹೇಳಾಗಿತ್ತು 5 ಪದಾರ್ಥ: ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಅಂತ ಹೇಳಿ. ಮತ್ತೆ ಮೊಸರು ಬಂತು, ಇನ್ನು ಸ್ವಲ್ಪ ಜನ ಜೇನುತುಪ್ಪ ಮತ್ತೆ ಹಾಕೊಳ್ರಿ ಅಂತ ಮತ್ತೆ ಅದನ್ನು ಕಳಿಸಿದ್ರು. ಇನ್ನು ಕೆಲವರು ಗೋಡಂಬಿ ಹೇಳಿದ್ರು, ಇನ್ನು ಕೆಲವರು ಬಾಳೆಹಣ್ಣು ಬೇಡವೆ ಅಂತ ಬಾಳೆಹಣ್ಣು ತಲುಪಿಸಿದ್ರು, ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಗಂಜಲ ಸೇರಿಸ್ತಾರೆ ಅಂತ ಹೇಳಿದ್ರು. ಒಟ್ಟು ಇದ್ಯಾವುದೂ ಸರಿ ಉತ್ತರ ಆಗಿರಲಿಲ್ಲ. ತುಳಸಿ ದಳ ಸರಿಯಾದ ಉತ್ತರ ಆಗಿತ್ತು. ಯಾಕೆ ಇದನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ, ತುಳಸಿಯನ್ನು ಪವಿತ್ರ ಅಂತ ಹೇಳಿ ಭಾವಿಸಲಾಗತ್ತೆ. ಅದಕ್ಕೊಂದು ಅದರದೇ ಆದಂತಹ ಪಾವಿತ್ರತೆ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ತುಳಸಿಯನ್ನು ಪವಿತ್ರವೆಂದು ಭಾವಿಸಿ ಅದನ್ನು ಈ ಒಂದು ಪಂಚಾಮೃತದಲ್ಲಿ ಸೇರಿಸ್ತಾರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ. ಹಾಗಾಗಿ ಇಲ್ಲೋ ಅಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ ಪಂಚಾಮೃತದಲ್ಲಿ. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬೇಗ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬಾಬಾ ರಾವಲ್ ಅವರ ಕಾಲ ಅದು. ರಾಜಸ್ಥಾನವನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ರಾಜಸ್ಥಾನ, ಸೈನಿಕರು, ಮರುಭೂಮಿ ಇದೆಲ್ಲ ಇದೆ. ಮರುಭೂಮಿಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯುದ್ಧದ ಸಮಯ ಬಂದಾಗ ಮರುಭೂಮಿಯಲ್ಲಿ ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲದಿದ್ದಾಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾಯಿದ್ರು ನಮ್ಮ ಸೈನಿಕರು. ಆ ಹಿಟ್ಟಿನ ಉಂಡೆ ಏನಿತ್ತು, ಆ ಒಂದು ಖಾದ್ಯವೇ ರಾಜಸ್ಥಾನದ ಸಂಪ್ರದಾಯದ ಖಾದ್ಯ ಆಯಿತು. ಮುಂದೆ ಯಾವುದು ಅದು ಅನ್ನೋದು ನನ್ನ ಪ್ರಶ್ನೆ. ಆ ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ, ಯುದ್ಧದ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ಅದು. ಯಾವುದು ಆ ಖಾದ್ಯ ಅಥವಾ ತಿಂಡಿ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ಪ್ರಶ್ನೆ ಕೇಳಬೇಕಾ? ಹೇಳೇ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರಾಜಸ್ಥಾನ, ಸೈನಿಕರು, ಮರುಭೂಮಿ, ಯುದ್ಧದ ಸಂದರ್ಭ ಹೀಗಿದ್ದಾಗ ಆ ಮರುಭೂಮಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಸುಲಭ ಆಗಿರಲಿಲ್ಲ ಸೈನಿಕರಿಗೆ. ಆಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ತಯಾರಿಸಿ ಅದನ್ನು ತಿಂತಾ ಇದ್ರಂತೆ. ಅದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಖಾದ್ಯ ಆಗತ್ತೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ತಲುಪಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ.

ಹೀಗಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ ಸ್ವರಸ್ಮೃತಿ ಸ್ವರಸ್ಮೃತಿ. ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕಡೇ ಪ್ರಶ್ನೆ ಕೇಳಿಯಾಗಿತ್ತು. ಎಸ್ ಸೈನಿಕರು ಮರುಭೂಮಿ ರಾಜಸ್ಥಾನ ಅಡುಗೆ ಮಾಡಬೇಕು, ಯುದ್ಧದ ಸಮಯ ಅಡುಗೆ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಮರಳಿನ ಅಡಿಯಲ್ಲೇ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾ ಇದ್ರು. ಇದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಅಡಿಗೆ ಕೂಡ ಆಯಿತು. ಇಂಥದ್ದೊಂದು ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿದೆ ಅಂತ ಹೇಳ್ತಾರೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಜಾಫರ್ ಹಂಪಿಯಿಂದ, ಅರುಣ್ ರಾವ್ ಮುಂಬೈನಿಂದ, ಚೈತ್ರಾ ಪ್ರಿಯಾ ವಿಜಯಪುರದಿಂದ, ಪಂಡಿತ್ ಸಾರ್ವಾಡ್ ಅರ್ಕೆರಿಯಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಮಾರ್ಧವ ಅರ್ಜವ ರಾಯಭಾಗ ನಿಡಗುಂದಿಯಿಂದ, ಅಮೋಘ ಜಮಖಂಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ದಲ್ಬಾಟಿ ಚುರ್ಮಾ. ಈ ಖಾದ್ಯ ಏನಿದೆ ಇದು ರಾಜಸ್ಥಾನದ ಈ ಐತಿಹಾಸಿಕ, ಅದರಲ್ಲೂ ಎಕ್ಸ್ಪೆಷಲಿ ಯುದ್ಧದ ಸಮಯದ ಅಡುಗೆಯಾಗಿ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ದಲ್ಬಾಟಿ ಚುರ್ಮಾ ಸರಿಯಾದ ಉತ್ತರ ಆಗಿತ್ತು. ಬಹಳಷ್ಟು ಜನ ಹಾಡುಗಳನ್ನು ಸಂದೇಶ ಕಳಿಸಿದ್ರಿ, ಜೊತೆಗೆ ಸಿಹಿ ಸಿಹಿಯಾದ ಖಾದ್ಯಗಳ ಜೊತೆಗೆ ಮಾತು ಹಾಡು ಎಲ್ಲವೂ ಸಿಹಿಯಾಗಿತ್ತು ಅನ್ನೋ ನಿಮ್ಮ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಮಾಹಿತಿ. ಜೊತೆಗೆ ಆಹಾ, ಸಿಹಿಯನ್ನು ನಾನಂತೂ ಉಣಬಡಿಸಿದ್ದೀನಿ, ನಾನು ಸವಿದಿದ್ದೀನಿ. ನಿಮಗೆ ಬಡಿಸ್ತಾ ಬಡಿಸ್ತಾ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೆ 4 ಗಂಟೆಗೆ ಸರಿಯಾಗಿ ಒಂದು ಸ್ಫೂರ್ತಿದಾಯಕ ಕತೆ ಜೊತೆ ನಿಮ್ಮ ಜೊತೆ ಆಗ್ತೀನಿ. ಹಾಗಾಗಿ ಮಿಸ್ ಮಾಡಿದೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಅರ್ಜೆ ರಮ್ಯಾ.

ಸಿಹಿ ತಿಂಡಿಗಳ ಬಗ್ಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಸದ್ಯಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತೇಳಿ ಇಮಿಡಿಯೇಟ್ ಆಗಿ ಅಕ್ಕಿ ಪಾಯಸ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೀನಿ ಅಡುಗೆ ಮನೆ ಕಡೆ. ಬಹಳ ಖುಷಿ ಆಯ್ತು ಕಾರ್ಯಕ್ರಮ ಕೇಳಿ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವ್ರು ಹೇಳ್ತಾ ಇದಾರೆ. ಇನ್ ಒಂದ್ ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ, ನಂದು ಬರ್ತೀನಿ ನಾನು ಕೂಡ ನಿಮ್ಮ ಮನೆಗೆ. ಹಾಗೆ ಸಂದೇಶವನ್ನ ಕಳಿಸಿ. ರಮ್ಯಾ ಪ್ಲೀಸ್, ರಸಗುಲ್ಲದ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ಮಿಸ್ ಮಾಡಿದೆ, ಇನ್ನೊಂಚೂರು ಉತ್ತರ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ರಸಗುಲ್ಲ ಮೊದಲ ಬಾರಿಗೆ ತಯಾರಾಗಿದ್ದು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಖೀರ್ ಮೋಹನ ಅನ್ನುವಂಥ ಹೆಸರಿನಲ್ಲಿ. ಓಕೆ,

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವ ನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
4: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: आकाशवाणी FM रेनबो 101.3 मेगाहर्ट्ज म्यूजिकली योर्स।
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ ಟ್ಯೂನ್ ಮಾಡಿದ್ದೀರಾ. ಬುಧವಾರ ಸಂಜೆ 4:02:06 ಈ ಹೊತ್ತಿನಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಸ್ಫೂರ್ತಿದಾಯಕ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಯಾರ ಕಥೆ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಗೀತೆ, ಇದು ಮೊದಲನೇ ಹಾಡು ಅನ್ನುವಂಥ ಗೀತೆ ನಿಮಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಈ ಸ್ಫೂರ್ತಿಯ ಕಥೆಯತ್ತ ಸಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ

ಯಾವುದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದೇ ರೀತಿ ನಮ್ಮ ಹೃದಯ ಕೂಗಿ ಕೂಗಿ ಹೇಳಬೇಕು, ನಿನ್ನ ಕೈಯಲ್ಲದು ಸಾಧ್ಯ ಆಗತ್ತೆ ಮಾಡು ಅಂತ ಹೇಳಿ. ಅಂಥದ್ದೊಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇದ್ರೆ ಸಾಕು, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸದ್ಯಕ್ಕೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರ ಕಥೆಯೇ ಒಂದು ರೀತಿ ಸಿನಿಮಾ ಕಥೆಯನ್ನ ಮೀರಿಸುವಷ್ಟು ರೋಚಕ, ಅಷ್ಟೇ ಸ್ಫೂರ್ತಿದಾಯಕ. ಬಡತನದ ಕೂಪದಿಂದ ಉದ್ಯಮ ಸಾಮ್ರಾಜ್ಯದ ರಾಣಿಯಾಗಿ ಮರೆದಂಥವರ ಕತೆ ಇದು. ನಿಜಕ್ಕೂ ಈ ರೀತಿಯ ಒಂದು ಯಶಸ್ಸಿನ ಹಾದಿ ಏನಿದೆ ಅಕ್ಷರಶಃ ಪವಾಡ ಸದೃಶ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರ ಬಗ್ಗೆ ಮಾತು ಅನ್ನೋ ಕುತೂಹಲ ಇನ್ನೂ ಒಂದು ಹಾಡಿನ ತದಕ ಹಾಗೆ ಇರಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಎಷ್ಟೋ ಹೆಣ್ಮಕ್ಳು ಹೀಗೆ, ನಾನ್ ಯಾಕೆ ಹೀಗಾದೆ, ಬಾಲ್ಯದಲ್ಲಿ ನನ್ನ ಜೀವನ ಹಾಗಿರ್ಲಿಲ್ವಲ್ಲ, ಈಗ ಯಾಕೆ ಹೀಗಾಯ್ತು ನನ್ನ ಜೀವನ ಅಂತ ಹೇಳಿ ಪರಿತಪಿಸೋದು ಕೂಡ ಉಂಟು. ಇವರ ಕತೆ ಕೂಡ ಹಾಗೆ. ಮಹಾರಾಷ್ಟ್ರದ

ಬಡ ಕುಟುಂಬದಲ್ಲಿ ಜನಿಸಿದ್ರು. ಕೇವಲ 12 ವಯಸ್ಸಿಗೆ ಮದುವೆ ಕೂಡ ಆಗೋಯ್ತು. ಮುಂಬೈನ ಕೊಳಗೇರಿಯಲ್ಲಿ ಪತಿಯ ಮನೆ ಅನುಭವಿಸಿದಂಥ ದೌರ್ಜನ್ಯ, ಹಿಂಸೆ ವಿವರಿಸೋದಕ್ಕೆ ಅಸಾಧ್ಯ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಬಡತನದ ಕೂಪ, ಹಿಂಸೆ, ದೌರ್ಜನ್ಯ, ಅಭಬ ಇದೆಲ್ಲವನ್ನ ಮೀರಿ ಒಂದು ಉದ್ಯಮ ಸಾಮ್ರಾಜ್ಯವನ್ನ ಆಳೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಾ? ಯಾರು ಅನ್ನೋದು ನಿಮಗೇನಾದರೂ ಗೊತ್ತಾಯ್ತಾ? ಗೊತ್ತಾಗಿದ್ರೆ ತಡ ಯಾಕೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗೆಸ್ ಮಾಡಿ ಯಾರ ಕಥೆ ನಾನು ಹೇಳ್ತಿರ್ಬೋದು ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 ನಮ್ಮ ನಂಬರ್.

ಬಡತನದ ಕೂಪದಲ್ಲಿದ್ರೂ ಕೂಡ ರಾಶಿ ರಾಶಿ ಮುತ್ತುಗಳನ್ನ ಕೊಂಡ್ಲಬಲ್ಲಂತಹ ಒಂದು ರೀತಿಯ ಉದ್ಯಮದ ಸಾಮ್ರಾಜ್ಯವನ್ನ ಕಟ್ಟಿ ಮರೆದಂತ ರಾಣಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೆಸ್ ಮಾಡಿ, ನಿಮಗೆ ಗೊತ್ತಾದ್ರೆ ಸಂದೇಶ

ನಾ ಪಟ್ಟಿದ್ದೀರಿ. ಸದ್ಯಕ್ಕೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮಗೆ ಹಾಗೆ ಇರಲಿ. ಕೊನೆಯ ತನಕ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ನಾನು ಸಾಥ್ ಕೊಡ್ತೀನಿ. ಟ್ರೈ ಮಾಡಿ. ಪತಿ ಮನೆಯಲ್ಲಿದ್ದಾಗ ಕಷ್ಟ ತಾಳೋದಕ್ಕಾಗೋದಿಲ್ಲ. ಆಗೇನು ಮಾಡ್ತೀವಿ ಹೆಣ್ಮಕ್ಳು ಸಾಧಾರಣವಾಗಿ, ಅಯ್ಯೋ ನನಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ಅಂಥೇಳಿ ವಾಪಸ್ ತವರು ಮನೆಗೆ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಪತಿಯ ಮನೆಯಲ್ಲಿನ ಕಷ್ಟ ತಾಳಲಾರದೆ ತವರು ಮನೆಗೆ ಮರಳಿದಾಗ ಸಮಾಜ ಅವರನ್ನು ಇಹಾಳಿಸುತ್ತೆ. ಅಂದಿನ ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಒತ್ತಡ, ಇದ್ಯಾವುದನ್ನು ಕೂಡ ಅವರಿಗೆ ತಾಳೋದಕ್ಕಾಗದೆ ನನ್ನ ಜೀವನವನ್ನು, ಬದುಕನ್ನು ಇಲ್ಲಿಗೆ ಅಂತ್ಯಗೊಳಿಸ್ಕೊಳ್ಬಿಡಬೇಕು ಅಂತ ಹೇಳಿ ಅವರು ಸಾವಿನ ಹಾದಿಯನ್ನು ಹಿಡಿತಾರೆ. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆ ಒಂದು ಘಟನೆ ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಹೇಗೆ ಬದಲಾಯಿತು? ಸಾವಿನ ಅಂಚಿನಿಂದ ಹೊರಬಂದ ನಂತರ ತಮಗೆ ತಾವೇ ಒಂದು ಮಾತನ್ನು ಕೊಟ್ಕೊಳ್ತಾರೆ. ಏನಂತ? ಇನ್ನು ಮುಂದೆ ನಾನು ಬದುಕುವುದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಅವರಿಗೆ ಅವರೇ ಕೊಟ್ಕೊಂಡಂತಹ ಆ ಒಂದು ಮಾತು ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲೋ.

ವಾಣಿಶ್ರೀ ಧಾರವಾಡದಿಂದ. ನಿಮ್ಮ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಎಲ್ ಐ ಎಫ್ ಇ ಎಕ್ಸಾಮ್ ಅಲ್ಲಿ ನೋವೆಲ್ಲ ಫೇಲ್ ಆಗಲಿ ಅನ್ನೋ ಮಾತನ್ನ ಅಕ್ಷರಶಃ ಪಾಲಿಸೋದಕ್ಕೆ ಶುರು ಮಾಡಿದ್ದು ನಮ್ಮ ಸಾಧಕಿ. ಏನ್ ಮಾಡಿದ್ರು, ಸಾವಿನ ಅಂಚಿನಿಂದ ಹೊರಬಂದ್ರು, ತಮಗ್ ತಾವೇ ಒಂದು ಮಾತು ಕೊಟ್ಕೊಂಡ್ರು, ಇನ್ ಮುಂದೆ ನಾನು ಬದುಕೋದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಒಂದು ಪಣವನ್ನ ತೊಟ್ರು. ಅದು ಲೈಫ್ ಅನ್ನೋ ಎಕ್ಸಾಮ್ ಅನ್ನ ಎಕ್ಸಾಮಲ್ಲಿ ಸೋಲು ಅನ್ನೋದನ್ನ ಸೋಲ್ಸೋದಕ್ಕೆ. ಓಕೆನಾ? ಮುಂಬೈಗೆ ಬರ್ತಾರೆ, ಹೊಲಿಗೆ ಕೆಲಸವನ್ನ ಕಲ್ತ್ಕೊಳ್ತಾರೆ. ತಿಂಗಳಿಗೆ ಕೇವಲ 50 ರೂಪಾಯಿ ಸಂಬಳಕ್ಕೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹೊಲಿಗೆ ಯಂತ್ರವನ್ನೇ ತಮ್ಮ ಆಯುಧವನ್ನಾಗಿ ಮಾಡ್ಕೊಳ್ತಾರೆ. ದಿನಕ್ಕೆ ನಾವೆಲ್ಲ 7-8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೇ ಸಾಕಪ್ಪ ಅಂಥೇಳಿ ಅಂತೀವಿ. ಆದರೆ ಇವರು ಬರೋಬ್ಬರಿ 12-13 ಗಂಟೆಗಳ ಕಾಲ ಹೊಲಿಗೆ ಯಂತ್ರದ ಮೇಲೆ ಕೂತಿರ್ತಿದ್ರು, ಕೆಲಸ ಮಾಡ್ತಿರ್ತರು, ಕೇವಲ 50 ರೂಪಾಯಿಯ ಸಂಬಳಕ್ಕೆ. ಇದಾದ್ಮೇಲೆ ಏನಾಯಿತು ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

0: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಮ್ಯೂಸಿಕಲ್ ಯೋಸ್, ಮ್ಯಾಜಿಕಲ್ ಯೋಸ್, 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ನೀವು ಮಾತಾಡ್ತಿರೋದು ಇವ್ರ ಬಗ್ಗೆ ಅಲ್ವೇ ಅಂತೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾಗಿ ಗೆಸ್ ಮಾಡಿಬಿಟ್ಟಿದ್ದಾರೆ. ಆಹಾ, ಇನ್ನೂ ಸಮಯ ಇದೆ, ಅರ್ಧ ಗಂಟೆ ಕಾಲಾವಧಿ. ಗೆಸ್ ಮಾಡಿ ನೀವು ಕೂಡ. ಹೊಲಿಗೆ ಕಲಿತಾರೆ, ಮುಂಬೈಗೆ ಬಂದು ಹೊಲಿಗೆ ಕೆಲಸವನ್ನು ಕಲ್ತ್ಕೊಳ್ತಾರೆ. ದಿನಕ್ಕೆ 50 ರೂಪಾಯಿ ಆ ಒಂದು ದುಡಿಮೆಗೋಸ್ಕರ 12-13 ಗಂಟೆಗಳ ಕಾಲ ಸತತವಾಗಿ ಹೊಲಿಗೆ ಯಂತ್ರದ ಮೇಲೆ ಕುಳಿತು ಕೆಲಸ ಮಾಡ್ತಾರೆ. ಹೊಲಿಗೆ ಕೆಲಸದಿಂದ ಉಳಿಸಿದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಅವರು ಹಣವನ್ನೇ ಇಟ್ಕೊಂಡು ಆ ಸ್ವಲ್ಪ ಹಣವನ್ನು ಅದರ ಮೇಲೆ ಮತ್ತೊಂದು ಸ್ವಲ್ಪ ಸಣ್ಣ ಪ್ರಮಾಣದ ಸಾಲವನ್ನು ಪಡ್ಕೊಳ್ತಾರೆ. ಅದರಿಂದ ತಮ್ಮದೇ ಆದಂಥ ಒಂದು ಸಣ್ಣ ಚಿಕ್ಕ ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಕೂಡ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾದ್ರ? ಓಹೋ, ಹೊಲಿಗೆ ಕೆಲಸದಲ್ಲೇ ಮುಂದುವರೆದ್ರ? ಭೂಮಿ ಖರೀದಿ ಮಾಡೋದು, ಮಾರಾಟ ಮಾಡೋದು, ಈ ರೀತಿಯ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ. ಎಕ್ಸಾಕ್ಟ್ಲಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಈ ಒಂದು ಕೆಲಸಕ್ಕೆ ಬರ್ತಾರೆ, ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಹಾಗೆ ಹಣವನ್ನು ಜೋಡಿಸಿ ಜೋಡಿಸಿ ಜೋಡಿಸಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ ಈ ಸಾಧಕಿ. ಅದಾದ್ಮೇಲೆ ಏನಾಗುತ್ತೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಬರ್ತಾರೆ. ಹೀಗೆ ನಡೀತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಜೀವನ ಅತಿ ದೊಡ್ಡ ಸಾಹಸವೊಂದಕ್ಕೆ ಅವರು ಕೈ ಹಾಕಿಯೇ ಬಿಡ್ತಾರೆ. ಅದೊಂದು ಎಂಜಿನಿಯರಿಂಗ್ ಅನ್ನುವಂಥ ಒಂದು ಕಂಪನಿ. ಯಾವುದರ ಇಂಜಿನಿಯರಿಂಗ್ ಕಂಪನಿ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಆ ಒಂದು ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗಿರುತ್ತೆ. ಕಾರ್ಮಿಕರಿಗೆ ಸಂಬಳ ಕೂಡ ನೀಡೋಕ್ಕಾಗದೆ ಮುಚ್ಚೋ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಆ ಒಂದು ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಯಾರೂ ಕೂಡ ಆವತ್ತಿನ ದಿನಗಳಲ್ಲಿ ಮುಂದೆ ಬರೋದೇ ಇಲ್ಲ. ಆಗ ನಮ್ಮ ಈ ಸಾಧಕಿ ಅದನ್ನು ಸವಾಲಾಗಿ ಸ್ವೀಕರಿಸ್ತಾರೆ, ಆ ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲರೂ ಏನನ್ಕೊಳ್ತಾರೆ ಅಂದರೆ, ಏನಾದರೂ ಹುಚ್ಚಿಗೆ ಚಿಡಿದಿದ್ಯಾ, ಯಾಕಿಂಥ ಮೂರ್ಖತನದ ನಿರ್ಧಾರ ಅಂತ ಅಂದ್ಕೊಳ್ತಾರೆ. ಆದರೆ ಅವರು ಆ ಕಂಪನಿಯನ್ನು ಪುನಶ್ಚೇತನಗೊಳಿಸಿ

ಸಾಧಿಸಿ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ತೀನಿ ಅನ್ನುವಂಥ ಆ ಆತ್ಮವಿಶ್ವಾಸ, ನಂಬಿಕೆ, ಸ್ವಯಂ ಮೇಲೆ ಇದ್ದಂತಹ ಪ್ರಬಲವಾದಂಥ ಇಚ್ಛಾಶಕ್ತಿ, ಎಲ್ಲವೂ ಕೂಡ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ FM Rainbow 101.3 ಕನ್ನಡ ಗಮನವಿಲ್ಲೋ.

ಯಶಸ್ಸಿನ ಹಾದಿಯಲ್ಲಿ ಅರಳುವ ಮಲ್ಲಿಗೆಯಾಗಿ ಅರಳಿದ್ದು ನಮ್ಮ ಸಾಧಕಿ. ಸಂದೇಶವನ್ನ ಕಳಿಸಿ ನಮಗೂ ಕೂಡ ಗೊತ್ತಾಯ್ತು ರೀ, ನೀವು ಇವ್ರ ಬಗ್ಗೆಯೇ ಮಾತಾಡ್ತಿರೋದು ಅಂತ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದಾರೆ. ಹೌದು, ಖಂಡಿತವಾಗಿ ಕೂಡ ಹೌದು, ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ. ವಾವ್, ಇಂಥ ಸೂಪರ್ ಹಾಡುಗಳು ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದಾರೆ. ಧನ್ಯವಾದಗಳು. ನಮಗಂತೂ ಗೊತ್ತಾಯ್ತಪ್ಪ, ಆದರೆ ಈಗಲೇ ನಾವು ಹೇಳೋಲ್ಲ ಅಂತೇಳಿ ಅಹಾ ಎಷ್ಟು ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ ಗೀತಾ ಅವರು ಕಲಬುರಗಿಯಿಂದ. ಇರಲಿ, ಪರವಾಗಿಲ್ಲ. ಸದ್ಯಕ್ಕೀಗಾಗಲೇ ಹೇಳಿದೆ, ಯಾರೂ ಮುಂದಾಳತ್ವ ತಗೊಳ್ಳೋದಿಲ್ಲ ಆ ಕಂಪ್ನಿನ ವಹಿಸ್ಕೊಳ್ಳೋದಕ್ಕೆ. ಆದರೆ ಅದನ್ನು ನಾನು ಸಾಧಿಸ್ತೀನಿ, ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ಸಂಪೂರ್ಣ ನೆನೆಗುದಿಗೆ ಬೀಳುವ ಆದಿಯಲ್ಲಿದ್ದಂಥ ಕಂಪನಿಯನ್ನು ಎತ್ತಿ ಮುನ್ನಡೆಸುವಂಥ ಸಾಹಸಕ್ಕೆ ಕೈ ಹಾಕಿದ್ದು ನಮ್ಮ ಸಾಧಕಿ. ಬಾಲ್ಯದಲ್ಲಿ ಅವರು ಸಿಕ್ಕಾಪಟ್ಟೆ ಹಿಂಸೆ ನೋಡಿದರು, ಅವಮಾನಗಳನ್ನು ಎದುರಿಸಿದ್ರು. ಹೀಗಿದ ಮೇಲೆ ಅದಕ್ಕಿಂತ ಪಾಠ, ದೊಡ್ಡ ಪಾಠ ಜೀವನಕ್ಕೆ ಬೇರೆ ಬೇಕಿತ್ತ? ಇಷ್ಟು ಸಾಲದು ಅಂತೇಳಿ ಒಮ್ಮೆ ಸಾವಿನ ದವಡೆಗೆ ಕೂಡ ಹೋಗಿ ಬಂದವರು ಜೀವನದಲ್ಲಿ ಮತ್ಯಾವುದಕ್ಕೆ ಹೆದರಬೇಕು? ಹೆದರಿಕೆಯ ಮಾತೇ ಇಲ್ಲ ಅಂತ ಹೇಳಿ ತಮ್ಮ ಜೀವನದಲ್ಲಿ ಆ ತತ್ವವನ್ನು ಅಳವಡಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದು ನಮ್ಮ ಸಾಧಕಿ. ಹೊಲಿಗೆಯಿಂದ ಹಿಡಿದು ದೊಡ್ಡ ದೊಡ್ಡ ಎಂಜಿನಿಯರಿಂಗ್ ಕಂಪನಿ ನಿರ್ವಹಿಸುವವರೆಗೂ ಪ್ರತಿಯೊಂದು ಕೆಲಸವನ್ನು ತಾವೇ ಕಲಿತು ಅರ್ಥ ಮಾಡಿಕೊಂಡಿದ್ದು. ಯಾಕಂದರೆ 12 ವಯಸ್ಸಿಗೆ ಮದುವೆ ಆಗಿತ್ತು ಇವರಿಗೆ. ಕಲಿಯುವ ವಯಸ್ಸಿನಲ್ಲಿ ಮದುವೆ, ಆಮೇಲೆ ಕಲಿಕೆ ಆಗಿದ್ದು. ಆ ಕಲಿಕೆಯೇ ಇವರನ್ನು ದೊಡ್ಡ ಕಂಪನಿಯನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಗಳಿಸಿಕೊಡುವಂತೆ ಮಾಡಿದ್ದು. ನಷ್ಟದಲ್ಲಿದ್ದಂಥ ಕಂಪನಿಯನ್ನು ಕರೆಸೋದು ಅಂದರೆ ಏನು ಸುಮ್ಮನೆ ವಿಷಯನಾ? ಖಂಡಿತ ಅಲ್ಲ. ಆದರೆ ಆ ನಿರ್ಧಾರವೇ ಅವರನ್ನು ಉದ್ಯಮಿಗಳ ಸಾಲಿನಲ್ಲಿ ತಂದು ನಿಲ್ಲಿಸ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರೇನ್ಬೋ 101.3 ಕನ್ನಡ ಕವನವಿಲ್ಲೋ.

ನಿಜಕ್ಕೂ ಅವರು ಎರಡೆರಡು ಸಲ ಕಣ್ ತೆರೆದು ನೋಡಿದ್ರು ಅವರ ಸಾಧನೆ ಯಾವುದು ಕೂಡ ಸುಳ್ಳಾಗಿರಲಿಲ್ಲ. ಸಂದೇಶವನ್ನ ಕಳಿಸಿ, ಎಸ್ ನೀವು ಇವ್ರ ಬಗ್ಗೆ ಏನ್ ಮಾತಾಡ್ತಿರೋದು ಅಂತ ಹೇಳಿ ಪಂಡಿತ್ ಸಾರ್ವಾಡ್ ಚನ್ನಪ್ಪ ತೇಜಸ್ವಿನಿ ಇವರೆಲ್ಲರೂ ಕೂಡ ಅರಕೆರೆಯಿಂದ ಹೇಳ್ತಾ ಇದಾರೆ. ಖಂಡಿತ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಸೂಪರ್ ಪ್ರೋಗ್ರಾಮ್ ನೈಸ್ ಸಾಂಗ್ಸ್ ಅಂತೇಳಿ ತೀರ್ಥ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ ನಾವು ಕಾರ್ಯಕ್ರಮವನ್ನು ಆಲಿಸ್ತಾ ಇದೀವಿ ಅಂತ. ನಾಗರಾಜಯ್ಯ ಗುಡ್ಡದ ನೀರ್ಲೇಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸುಧಾಮೂರ್ತಿಯವ್ರ ಬಗ್ಗೆ ಏನಾದರೂ ಹೇಳ್ತಾ ಇದೀರಾ ಅಂತ ಸತೀಶ್ ಕೇಳ್ತಾ ಇದ್ದೀರಾ. ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಶ್ವೇತಾ ಎಸ್ ರಾವ್ ಸುಳ್ಯಿಂದ ಸಂದೇಶವನ್ನು ಕಳಿಸಿದ್ರೆ ಯಾರಿರ್ಬೋದು ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಮೇಡಮ್ ಅಂತ ಹೇಳಿ ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ನಿಂದ ಸುನೀಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಯಾರೂ ತೆಗೆದುಕೊಳ್ಳದಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸಿನ ತುತ್ತ ತುದಿಯನ್ನು ಏರದಂತಹ ಸಾಧಕಿ ನಮ್ಮ ಇವತ್ತಿನ ಕಥಾ ನಾಯಕಿ. ಹೌದು, ಇವರಿಗೆ 2013 ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸುತ್ತೆ. ಅವರು ಕೇವಲ ತಾವು ಸಾಧನೆ ಮಾಡ್ಕೋಬೇಕು, ಹಣ ಸಂಪಾದಿಸಬೇಕು, ಕಷ್ಟದಿಂದ ಬಂದಿದ್ದೆ, ನಾನಷ್ಟೇ ಮೇಲಿರಬೇಕು ಅನ್ನೋ ಮನೋಭಾವದ ಸಾಧಕಿ ಖಂಡಿತ ಅಲ್ಲ. ಕೇವಲ ಹಣ ಗಳಿಸಲಿಲ್ಲ, ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಕಾರ್ಮಿಕರ ಬದುಕನ್ನು ಕೂಡ ಅವರು ಬದಲಾಯಿಸ್ತಾರೆ. ಅವರು ಯಾವಾಗಲೂ ಹೇಳೋದಿಷ್ಟೇ, ನಾನು ಶ್ರೀಮಂತ ಆಗೋದಕ್ಕೆ ಬಯಸಿದ್ದಲ್ಲ, ನಾನು ಸ್ವತಂತ್ರಳಾಗೋದಕ್ಕೆ ಬಯಸಿದ್ದೆ ಅಂತ ಹೇಳಿ. ನೋಡಿ, ಏನೇ ಶ್ರೀಮಂತಿಕೆ ಇದ್ರೂ ಕೂಡ ಸ್ವಾತಂತ್ರ್ಯ ಅನ್ನೋದಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವೇ? ಹಾಗಾಗಿ ಬಾಲ್ಯದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಹವಾಮಾನ ಹಿಂಸೆಗಳನ್ನು ಎದುರಿಸಿದಂಥ ಅವರಿಗೆ ಸ್ವತಂತ್ರಳಾಗಿ ಬದುಕುವ ಕನಸಿತ್ತು. ಆ ಕನಸನ್ನು ನನಸು ಮಾಡಿಕೊಂಡ್ರು. ಯಾರವರು ಅನ್ನುವಂಥ ಪ್ರಶ್ನೆ ಇನ್ನೂ ಕಾಡ್ತಾ ಇದೆಯಾ? ಕಮ್ಯಾನಿ ಗ್ರೂಪ್ ಆಫ್ ಕಂಪನೀಸ್ನ ಚೇರ್ ಪರ್ಸನ್ ಇವರು ಭಾರತದ ಉದ್ಯಮ ಜಗತ್ತಿನ ಕಥೆಗಳಲ್ಲಿ ಅತಿ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗೆ ಹೆಸರಾಗಿರುವಂಥ ಸಾಧಕಿ ಇವರು. ಕಲ್ಪನಾ ಸರೋಜ್ ಅವರ ಬಗ್ಗೆ ನಾವು ಮಾತಾಡಿದ್ದು ಇಷ್ಟು ಹೊತ್ತು. ಕಲ್ಪನಾ ಸರೋಜ್ ಅವರ ಕಥೆಯನ್ನು ಇನ್ನಷ್ಟು ಡೀಟೇಲ್ ಆಗಿ ನೀವು ಖಂಡಿತ ತಿಳ್ಕೋಬೇಕು. ಒಂದು ಕಡೆ ಕಣ್ಣಂಚಲ್ಲಿ ನೀರು ಬರುತ್ತೆ, ಇನ್ನೊಂದು ಕಡೆ ವಾಹ್ ಎಂಥ ಸಾಧನೆ ಅಂಥೇಳಿ ನಮ್ಮ ಉಬ್ಬೆ ಇರುವ ಹಾಗೆ ಮಾಡುತ್ತೆ ಅದು. ಅವ್ರು ಯಾವಾಗಲೂ ಹೇಳೋದು ಏನು ಗೊತ್ತಾ, ನಿಮ್ಮನ್ನು ಯಾರು ತುಳಿತಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬದಲಾಗಿ ನಿಮಗೆ ನೀವು ಎಷ್ಟು ಎತ್ತರಕ್ಕೆ ಬೆಳೀಬಲ್ಲೆ ಅನ್ನೋದನ್ನು ತೋರಿಸ್ಕೊಡಿ. ಕಷ್ಟಗಳು ಬಂದಾಗ

ಅಳಬೇಡಿ, ಆ ಕಷ್ಟವನ್ನೇ ಇಂಧನವನ್ನಾಗಿಸಿಕೊಂಡು ಯಶಸ್ಸಿನ ಕಡೆಗೆ ಸಾಗಿ ಅಂತ ಹೇಳ್ತಾರೆ ಈ ಸಾಧಕಿ ಕಲ್ಪನಾ ಸರೋಜ್. ಅವರ ಬದುಕು ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂತಲೇ ಹೇಳ್ಬೋದು.

ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಸಾಗರದಿಂದ ಕಳಿಸಿದ್ರು. ಆಹಾ ರಮ್ಯಾ, ನೀವು ಹೇಳೋದಕ್ಕೆ ಮುಂಚೆ ನಾನು ಕೂಡ ಗೆಸ್ ಮಾಡಿ ಹೇಳಿಬಿಟ್ಟಿದ್ದೆ ಅಂತ ಹೇಳಿ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿ ಕೊಟ್ಟಿದ್ರು. ಎಸ್, ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಗೆಸ್ ಮಾಡದೆ ಇರೋರಿಗೆ ನಿರೂಪಣೆ ಇದೆಯಲ್ಲ ನಿಮ್ಮ, ಈ ನಿರೂಪಣೆ ನಮ್ಮನ್ನ ತುದಿಗಾಲಿಗೆ ತಂದು ನಿಲ್ಲಿಸುತ್ತೆ ಅಂತ ಹೇಳಿ ಚಂದ್ರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕಡೆಯ ಸಂದೇಶ ಒಂದು ಬಂದೇ ಬಿಡುತ್ತು. ಇಂತಹ ಜೀವಂತ ಕಥೆಗಳು ನಿಜವಾಗಿಯೂ ನಮಗೆಲ್ಲ ಸ್ಫೂರ್ತಿದಾಯಕ. ಮನಮುಟ್ಟುವಂತೆ ಕಥೆ ತುಂಬಾ ಇಷ್ಟ ಆಯಿತು. ಇವತ್ತಿನ ಸಾಧಕರ ಹಾದಿಯಲ್ಲಿ ಕಲಿಯುವಂತ ವಿಷಯ ತುಂಬಾ ಹೊತ್ತು ತಂದಿದ್ರೆ ನೀವು, ಹೃದಯಪೂರ್ವಕ ಧನ್ಯವಾದ ರಮ್ಯಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರೇ, ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನಾನು ಹೊರಡ್ತಾ ಇದ್ದೀನಿ, ನನ್ನನ್ನು ಬೀಳ್ಕೊಡಿ. ಮತ್ತೆ ಸಿಗ್ತೀನಿ, ಆದಷ್ಟು ಬೇಗ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಅರ್ಜಿ ರಮ್ಯಾ.

0: ಆತ್ಮ ಕೇಳುವರೇ, ಇದುವರೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಆತ್ಮನೇ ಬನ್ನಿ, ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೇಗಿವೆ? 270-340 ಹಾಗೂ 270-350. ಹೊರಗಿನಿಂದ ಕರೆ ಮಾಡಲು ಬಳಸಬೇಕಾದ ಎಸ್ಟಡಿ ಕೋಡ್ ಸಂಖ್ಯೆ 08-352. ಆತ್ಮರೇ ಬನ್ನಿ, ಆರಂಭದಲ್ಲಿ ಒಂದು ಕರೆ, ಯಾರೆಂಬುದು ನೋಡಿಕೊಂಡು ಬರೋಣವೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ಸರ್ ನಮಸ್ಕಾರ ಹೇಳಿ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು, ತಮ್ಮ ಹೆಸರು ಹೇಳ್ರಿ?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು?
1: ಹೌದು ಸರ್.
0: ಹೇಗಿದ್ದೀರಾ ಸರ್?
1: ಸರ್ ತಾವೆಲ್ಲರೂ ಸರ್?
0: ನಾವು ಚೆನ್ನಾಗಿದ್ದೀವಿ. ಬಾದಿಸೇ ಕರೆ ಮಾಡಿದ್ರೆ ಸರ್ ತಾವು ಇವತ್ತು?
1: ಹೋದ ವಾರ ಕರೆ ಮಾಡ್ತಾ ಇಲ್ಲ ಸರ್, ನೀವೇ ಇದ್ರಂತ.
0: ಹೇಳಿ, ಯಾವ ಗೀತೆ ಬೇಕು ತಮಗೆ? ಯಾವ ಚಿತ್ರದ ಗೀತೆ ಬೇಕು?
1: ಹೊಸ ಬೆಳಕು ಸರ್.
0: ಅದರಲ್ಲಿ ಯಾವ ಗೀತೆ?
1: ನೀನಾದೆ ಬಾಳಿಗೆ ಜ್ಯೋತಿ ಅಂತ ಇತ್ತು ಆ ಗೀತೆ.
0: ಒಳ್ಳೆ ಸಾಂಗ್ಸ್ ಅನ್ನು ತಾವು ಆಯ್ಕೆ ಮಾಡ್ಕೊಂಡು. ಹೇಳಿ, ಅಲ್ಲಿ ಯಾವ ಕಡೆ ಬಿಸಿಲಿದೆಯೋ, ಮಳೆ ಇದೆಯೋ, ಹೇಗೆ ಆ ಕಡೆ ಎಲ್ಲ ದಾವಣಗೆರೆಯಲ್ಲಿ ಸದ್ಯ?
1: ಸರ್ ಮಳೆ ಒಂದು ಸ್ವಲ್ಪ ಒಂದು ವಾರದಿಂದ ಆಯ್ತು ಸರ್.
0: ಈಗೆಲ್ಲ ತಂಪಾಗಿರ್ಬೋದಲ್ಲ ಸ್ವಲ್ಪ?
1: ಇಲ್ಲ ಸರ್, ಅಷ್ಟೇನು ತಂಪಿಲ್ಲ,
0: ಇನ್ನ ಸ್ವಲ್ಪ ಬಿಸಿಲಿದೆ. ಓಕೆ, ನಿಮ್ಗೆ ಗೀತೆ ಬರ್ತಾ ಇದೆ ಕೇಳಿ, ಖುಷಿ ಪಡಿ. ನಮಸ್ಕಾರ ಸುರೇಶ್ ಬೆಣ್ಣೆ ಅವರೇ.
1: ಓಕೆ ಸರ್, ನಮಸ್ತೆ.
2: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
3: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
2: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
3: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
2: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
3: ಮೊಬೈಲ್ ಸಂಖ್ಯೆ 9620127000.

0: ಆತ್ಮರೆ, ಸುರೇಶ್ ಬೆಣ್ಣೆ ಅವರಗೋಸ್ಕರವಾಗಿ ಹೊಸ ಬೆಳಕು ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆಯತ್ತು ಹೋಗೋಣವೇ. ಹಲೋ ಹಲೋ
1: ಹಲೋ ನಮಸ್ಕಾರ
0: ಸರ್. ನಮಸ್ಕಾರ ಹೇಳಿ ಸರ್, ತಮ್ಮ ಹೆಸರೇನು, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಇಲ್ಲಿ ಮಾತಾಡ್ತಾರ
0: ಕೂಡಿಗೆಯಿಂದ. ಆರಾಮ ರೀ? ತಾವ ಹೇಗಿದ್ದೀರಾ? ಹೇಳಿ ಸರ್, ತಮ್ಮ ಹೆಸರು ಹೇಳ್ರಿ.
1: ಮೊಹಮ್ಮದ್ ರಫೀಕ್ ಸರ್.
0: ಮೊಹಮ್ಮದ್ ರಫೀಕ್ ಅವ್ರು ಹೇಳ್ರಿ, ತಮಗೆ ಯಾವ ಚಿತ್ರದ ಗೀತೆ? ತುಂಬಾ ಸಂತೋಷ. ಹೇಳ್ರಿ, ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ನಾಳೆ ಹಬ್ಬ
1: ಸರ್.
0: ಮತ್ತೆ ಕರೆಯಂಗಿಲ್ವಾ? ನಾವು ಕರೆಯಂಗಿಲ್ವಾ? ನಮಗೆ ಸುರ್ಕುಮ ಕುಡಿಸ್ತಿರು ತಾನೆ.
1: ಓಕೆ,
0: ನಿಮ್ ಗೀತೆ ಬರ್ತಾ ಇದೆ ಕೇಳಿ ಖುಷಿ ಪಡಿ. ನಮಸ್ಕಾರ ಮೊಹಮ್ಮದ್ ರಫೀಕ್ ಅವರೇ.
1: ನಮಸ್ಕಾರ.

0: ಆತ್ಮರೆ, ಮಹಮ್ಮದ್ ರಫೀಕ್ ಅವರಗೋಸ್ಕರವಾಗಿ ತಿರುಗು ಬಾಣ ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆ ಇತ್ತು, ಹೋಗೋಣವೇ. ಹಲೋ,
1: ನಮಸ್ಕಾರ
0: ಸರ್. ನಮಸ್ಕಾರ ಹೇಳಿ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರು? ಆನಂದ್ ಅವರೇ, ನಮಸ್ಕಾರ ಮತ್ತೊಮ್ಮೆ ತಮಗೆ. ಹೇಳಿ ಸರ್, ಯಾವ ಗೀತೆ ಬೇಕು? ಮಹಾಕ್ಷತ್ರಿಯನಾ? ಏನ್ ಮಾಡ್ತಾ ಇರೋದು ಆನಂದ್ ಅವ್ರು? ನಮ್ಮ ಆನಂದ್ ಅವ್ರು ಏನ್ ಮಾಡ್ತೀರಿ ತಾವು? ಕಿರಾಣಿ ಅಂಗಡಿ ಇದೆ ಅಂದ್ರೆ ಟೈಮ್ ಪಾಸ್ ಆಗುತ್ತೆ ನಿಮಗೆ? ಎಲ್ಲ ಪ್ರತಿಯೊಂದು ನಮ್ಮ ಕಾರ್ಯಕ್ರಮ ತಾವು ಕೇಳ್ತಾ ಇರ್ತೀರಿ. ಓಕೆ, ಎಲ್ಲವೂ ಪ್ರಚಲಿತ ಕಾರ್ಯಕ್ರಮ, ನ್ಯೂಸ್ ಎಲ್ಲ ಕೇತನಂದಂಗ ಆಯ್ತು. ಓಕೆ, ನಿಮ್ಗೆ ಗೀತೆ ಬರ್ತದೆ ಕೇಳಿ, ಖುಷಿ ಪಡಿ.
1: ನಮಸ್ಕಾರ.
0: ಅದೇ ನೀವು ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರ ಬಂದು ಭೇಟಿ ಆಗ್ಬೋದು ಸರ್ ತಾವು. ತುಂಬಾ ಸಂತೋಷ, ಬಹಳ ಖುಷಿ ಅಂತ. ನಿಮಗೆ ಧನ್ಯವಾದಗಳು. ನಿಮಗೆ ಇದ್ದರೆ ನೀವು ದಯವಿಟ್ಟು ಆಫೀಸಿಗೆ ಬಂದು ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರನ್ನ ತಾವು ಭೇಟಿ ಆಗಬಹುದು. ಓಕೆ, ನಮಸ್ಕಾರ. ನಮಸ್ಕಾರ ಸರ್.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ

0: ಆತ್ಮರೇ, ಆನಂದ್ ಅವರಿಗೋಸ್ಕರವಾಗಿ ಮಹಾಕ್ಷತ್ರಿಯ ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆಯಿತ್ತು, ಹೋಗೋಣವೇ. ಹಲೋ ಸರ್, ನಮಸ್ಕಾರ ಹೇಳಿ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ತಾಜಿಪುರ
0: ಶಿವಶರಣ ಸಬದಿಯವರು. ಆರಾಮ್ರಿ? ನೀವ್ ಹೇಗಿದ್ದೀರಿ ಹೇಳ್ರಿ.
1: ನಾವು ಆರಾಮದಿವಿ.
0: ಹೇಳಿ ಯಾವ ಗೀತೆ ಬೇಕು ಮೊದಲಿಗೆ, ಆಮೇಲೆ ಮಾತಾಡೋಣ. ಹೇಳಿ ಯಾವ ಗೀತೆ ಬೇಕು?
1: ಬಂದನ್ನಿಲ್ಲ ಸರ್.
0: ಹಾ ಹಾ.

0: ಬಣ್ಣ ನೀಲ ಬಣ್ಣಗಿನ ಬಣ್ಣ ಅಂತ ಹಾಡು ಐತೆ ನೋಡ್ರಿ.
1: ಒಳ್ಳೆ ಸಾಂಗ್ಸ್ ಅನ್ನ ಇದು ಮಾಡಿದ್ರೆ ಆಯ್ಕೆ ಮಾಡ್ಕೊಂಡ್ರಿ. ಹೇಳ್ರಿ ಏನ್ ಮಾಡ್ತಾರೆ ಸದ್ಯಕ್ಕೆ ನಮ್ಮ ಸೌದಿ ಅವರು?
0: ನೋಡ್ರಿ ಹಾಡುಗಳು ಬಿಡ ಐತಿ ಹೇಳ್ರಿ, ಹಾಡುಗಳು ನೆಲೆಸಿದ್ರಿ.
1: ಎಷ್ಟು ಅದ ರೀ ಹಾಡು? ಹಲೋ,
0: ಹಾ ಹೇಳ್ರಿ.
1: ಹಾಡು ಎಷ್ಟು ಅದ ರೀ? ಹಾಡು ಎಷ್ಟು? ಹಾಡು ಮರಿ ಎಷ್ಟು ಅದ ರೀ?
0: ಒಂದು ಹತ್ತು ಅದ ರೀ ಹಾಡುಗಳು.
1: ಹತ್ತು ಅದರಿ? ಓಕೆ. ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಿಮ್ಗೆ ಗೀತೆ ಬರ್ತದೆ ಕೇಳಿ. ಖುಷಿ ಬಿಡಿ. ನಮಸ್ಕಾರ ಶಿವಶರಣ ಸೌದಿ ಅವರೇ.
0: ನಮಸ್ಕಾರ ಸರ್. ನಮಸ್ಕಾರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಲೋ
1: ಹಲೋ ನಮಸ್ಕಾರ
0: ಸರ್. ನಮಸ್ಕಾರ ಹೇಳಿ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋ ತಾವು?
1: ಮಹೇಶ್
0: ಸರ್. ಅಂದ್ರೆ ತಾಲೂಕು ಶಿಕಾರಿಪುರನ, ನಿಮ್ಮೂರು ಹುಸೂರ್ನ?
1: ಶಿಕಾರಿಪುರ
0: ತಾಲೂಕು. ಮಹೇಶ್ ಅವರು ತಾವು ನಮ್ಮ ಕಾರ್ಯಕ್ರಮ ಕೇಳ್ತು, ಇದು ಅಷ್ಟೇ ಕೇಳ್ತಿರ ತಾವು?
1: ಇಲ್ಲ ಸರ್, ಕೇಳ್ತಿರ್ತೀವಿ.
0: ಒಟ್ಟು ರೇಡಿಯೋ ಕೇಳ್ತೀರ ಸರ್ ತಾವು? ರೇಡಿಯೋ ಕೇಳ್ತೀರ?
1: ಹೌದು ಸರ್.
0: ಹೇಳಿ, ಯಾವ ಗೀತೆ ಬೇಕು ತಮಗೆ ಇಂದು?
1: ಸರ್ ನನಗೆ ಕೃಷ್ಣ ಬೇಗನೆ ಬರಸಲ್ಲ ನಮ್ಗೆ ಸರ್.
0: ಹಾ ಹಾ,
1: ಅದರೊಳಗೆ ಮಮ್ಮಿ ಮಮ್ಮಿ ಮಮ್ಮಿ ಮಮ್ಮಿ ಔತಣ ಕುಮ್ಮನ್ನು ಕರೆದಳು ಸ್ವಾಮಿ.
0: ಓಕೆ, ನಿಮ್ಗೆ ಗೀತೆ ಬರ್ತಾ ಇದೆ ಕೇಳಿ, ಖುಷಿ ಪಡಿ. ನಮಸ್ಕಾರ ಮಹೇಶ್ ಅವರೇ.
1: ಓಕೆ ಸರ್, ಥ್ಯಾಂಕ್ ಯು.

0: ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮರಿ, ಇದೀಗ ತಾವು ಕೇಳ್ತಾ ಇರೋದು ಮಹೇಶ್ ಅವರಿಗೋಸ್ಕರವಾಗಿ ಕೃಷ್ಣನಿ ಬೇಗಿನ ಬಾರು ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆ ಇತ್ತು, ಹೋಗೋಣವೇ. ಹಲೋ,
4: ನಮಸ್ಕಾರ ಸರ್.
3: ಸರ್ ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು?
4: ಸರ್, ನಾವು ಮಾನವಿ ತಾಲೂಕು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಅಂತ.
3: ಭೀಮನಗೌಡ ಪಾಟೀಲ್ ಅವರೇ?
4: ಹಾ ಸರ್.
3: ಹೇಗಿದ್ದೀರಾ ಸರ್?
4: ನಾವು ಆರಾಮಿದೀವಿ. ತಾವ್ ಆರಾಮಿದ್ದೀರಿ?
3: ನಾವು ಆರಾಮಿದ್ರಿ. ಹೇಗೆ ಆ ಕಡೆ ಬಿಸಿಲು ಹೆಂಗಿದ್ದೀರಿ? ರಾಯಚೂರು ಡಿಸ್ಟ್ರಿಕ್ಟ್
4: ವಿಪರೀತ ಅದ ಸರ್. ನಮ್ಮ ರಾಯಚೂರು ಅಂದ್ಮೇಲೆ ಸ್ವಲ್ಪ ತಂಪಾಗಿದೆ ಸರ್. ಈಗ ಒಂದು ವಾರದಿಂದ
3: ನಿನ್ನೆ ಮಳೆ ಆಗಿರ್ಬೋದಲ್ಲ ಸರ್ ತಮ್ಮ ಕಡೆ? ಬೆಳಗ್ಗೆ ಬೆಳಗ್ಗೆನೆ
4: ಮಾಮೂಲಿ ಆಗಿದೆ ಸರ್.
3: ಮಾಮೂಲಿ ಆಗಿದೆಯಾ? ಹೇಳಿ ಗೌಡ್ರೆ, ಯಾವ ಗೀತೆ ಬೇಕು ತಮಗೆ
4: ಸರ್? ಇವತ್ತು ಉಷಾ ಚಿತ್ರದಿಂದ, ಅದರಲ್ಲಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ಅಂತ ಗೀತೆ ಸರ್.
3: ಆಯ್ತು. ಭೀಮನಗೌಡ ಅವರೇ ತಾವು ನಮ್ಮ ಕಾರ್ಯಕ್ರಮ ಕೇಳ್ತಾರ ಸರ್? ತಾವು
4: ಕೇಳ್ತು ಸರ್. ಬೆಳಗ್ಗೆ ವಂದನ ಚಿಂತನ ಸರ್, ರೈತರಿಗೆ ಸಲಹೆ, ಆಮೇಲೆ ಸಾಯಂಕಾಲ ಕೃಷಿ ರಂಗ ಕೇಳ್ತೀನಿ ಸರ್.
3: ತುಂಬಾ ಸಂತೋಷ. ಓಕೆ ಗೌಡ್ರೆ, ಯಾಕೆ ಸಮಯ ಸ್ವಲ್ಪ ಇರೋದು, ನಿಮ್ ಗೀತೆ ಬರ್ತಾ ಇದೆ ಕೇಳಿ ಖುಷಿ ಪಡಿ. ನಮಸ್ಕಾರ.
4: ಭೀಮನಗೌಡ
3: 5:50 ತನಕ ಇರ್ತದೆ ಈ ಕಾರ್ಯಕ್ರಮ. ಇಂದು
4: ಮಾತ್ರ.
3: ಓಕೆ, ನಮಸ್ಕಾರ ಸರ್.

0: ಗರಿಸ ಗರಿಸರಿದ
1: ಗರಿಸ ಗರಿಸರಿದ
2: ಆತ್ಮರೇ, ಇದುವರೆಗೆ ಭೀಮೇನಗೌಡ ಪಾಟೀಲ್ ಅವರ ಗೋಸ್ಕರವಾಗಿ ಉಷಾ ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆಯತ್ತು ಹೋಗೋಣವೇ? ಹಲೋ
3: ಹಲೋ
2: ಸರ್, ನಮಸ್ಕಾರ ಸರ್.
3: ಹಲೋ ನಮಸ್ಕಾರ, ನಾನು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಶೆಟ್ಟಿ ಅಂತ.
2: ನಮಸ್ಕಾರ ಸುಧೀಂದ್ರ ಅವರು, ಹೇಗಿದ್ದೀರಾ ಸರ್?
3: ನಾವು ಚೆನ್ನಾಗಿದ್ದೇನೆ ಸರ್.
2: ಹೇಳಿ ಸರ್, ಇಂದು ಸಂಜೆ ತಮಗೆ ಮತ್ತೊಮ್ಮೆ ನಮಸ್ಕಾರ. ಹೇಳಿ, ತಮಗೆ ಯಾವ ಚಿತ್ರದ ಗೀತೆ ಬೇಕು ಎಂದು?
3: ನಮಗೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ನೀನಿನ ಹೊಳೆಯೋ ಹಾಲಿನ ಮೈಸೂರೋ ತೊರೆಯೋ ಕನ್ನಡ ಸರಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ.
2: ಬಹಳ ಚೆನ್ನಾಗಿ ಹೇಳಿದ್ರೆ ನಮ್ಮ ಸುಧೀಂದ್ರ ರಾಘವೇಂದ್ರ ಅವರು, ಧನ್ಯವಾದಗಳು. ನಮಸ್ಕಾರ ಸರ್, ತಮ್ಮ ಕರೆ ಗೀತೆ ಬರ್ತಾ ಇದೆ ಕೇಳಿ ಖುಷಿ ಪಡಿ. ನಮಸ್ಕಾರ ಮತ್ತೊಮ್ಮೆ ಸುಧೀಂದ್ರ ರಾಘವೇಂದ್ರ ಅವರೇ, ನಮಸ್ಕಾರ ಸರ್.
3: ಥ್ಯಾಂಕ್ ಯು ಸರ್.

0: ಆತ್ಮರೇ, ಇದೀಗ ತಾವು ಕೇಳಿದ್ರು ಸುಧೀಂದ್ರ ರಾಘವೇಂದ್ರ ಅವರಿಗೋಸ್ಕರವಾಗಿ ಚಲಿಸುವ ಮೋಡಗಳು ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಇನ್ನು ನಮ್ಮ ಮುಂದಿನ ಕರೆಯತ್ತು ಹೋಗೋಣ ಬೇ. ಹಲೋ,
1: ಹಲೋ
0: ಸರ್, ನಮಸ್ಕಾರ ಸರ್.
1: ನಮಸ್ಕಾರ, ಬಾಬುರಾವ್ ಕುಲಕರ್ಣಿ.
0: ನಮಸ್ಕಾರ ಬಾಬುರಾವ್ ಕುಲಕರ್ಣಿ ಅವರು, ಹೇಳಿ ತಮಗೆ ಯಾವ ಚಿತ್ರದ ಗೀತೆ ಬೇಕು?
1: ಅನೇಕ ಅನೇಕ ಚಿತ್ರದಲ್ಲಿ ಯಾವ ಮೋಹನ ಮೂಲಿಕರೇತು ದೂರತಿ.
0: ಈ ಹಾಡು ತಮಗೆ ಬಹಳ ಇಷ್ಟ ಅಂತ ಅನ್ಕೊಂಡಿದ್ರಿ ಬಾಬುರಾವ್ ಅವರೇ? ನಿಮ್ಗೆ ಗೀತೆ ಬರ್ತಾ ಇದೆ ಕೇಳಿ ಖುಷಿ ಪಡಿ. ನಮಸ್ಕಾರ.
1: ನಮಸ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮರೆ, ಬಾಬುರಾವ್ ಕುಲಕರ್ಣಿ ಅವರಗೋಸ್ಕರವಾಗಿ ಅಮೆರಿಕ ಅಮೆರಿಕ ಚಿತ್ರದ ಒಂದು ಗೀತೆ ಪ್ರಸಾರವಾಯಿತು. ಆತ್ಮರೆ, ಈ ಕಾರ್ಯಕ್ರಮದ ಕೊನೆಯ ಕರೆ ಹಾಗೂ ಕೊನೆ ಗೀತೆ ಯಾರೆಂಬುದು ನೋಡ್ಕೊಂಡು ಬರೋಣವೇ?

0: ಹಲೋ
1: ಹಲೋ ನಮಸ್ಕಾರ ಸರ್.
0: ಸರ್ ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾ ತಿಡುವಂದೇನ್ ಬಂದೆ ನವಾಜ್ ಅಂತ್ರಿ ಸರ್.
0: ಬಂದೆ ನವಾಜ್ ಅವ್ರು, ಹೇಳ್ರಿ ಹೇಗಿದ್ರ? ಆರಾಮ್ ರೀ, ನೀವ್ ಹೇಗಿದ್ರ?
1: ನಾವು ಎಲ್ಲ ಆರಾಮ ಸರ್.
0: ಹೇಳ್ರಿ, ಈ ಕಾರ್ಯಕ್ರಮದ ಕೊನೆಯ ಕರೆ, ಕೊನೆಯ ಗೀತೆ ಹೇಳ್ರಿ, ಯಾವ ಗೀತೆ
1: ನೋಡ್ರಿ ಸರ್? ಅದು ಹುಲಿ ಹಾಲಿನ ನೋವು ಚಿತ್ರದ ಅಂದ್ರಿ ಸರ್. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚಲುವೆ, ಅದು ಆ ಹಾಡ್ರಿ ಸರ್.
0: ಬಂದೆ ನವಾಜ್ ಅವ್ರೆ, ತಾವು ಈ ಕಾರ್ಯಕ್ರಮ ಕೇಳ್ತಾ ಇದ್ರು, ಇದಷ್ಟೇ ಕೇಳ್ತಾರ ಕಾರ್ಯಕ್ರಮ? ತಾವು
1: ಕಾರ್ಯಕ್ರಮ ಕೇಳ್ತಾ ನೋಡ್ರಿ ಸರ್, ಬೆಳಿಗ್ಗೆ ವಂದನ ಅಂತ ಹೇಳ್ಕೊಂಡು ಹಂಗೆ ಕೇಳ್ತಾ ರೀ, ಮಧ್ಯಾಹ್ನ ಕೇಳ್ತಾ ಸುಟ್ಟಿ ಮಾಡ್ತೇವ್ರಿ ಸರ್. ಮತ್ ಸಾಯಂಕಾಲ ಇಟ್ಟು ಕೇಳ್ತೇವ ನೋಡ್ರಿ.
0: ಓಕೆ, ನಿಮ್ಗೆ ಗೀತೆ ಬರ್ತಾ ಇದೆ ಕೇಳಿ ಖುಷಿ ಪಡಿ. ನಮಸ್ಕಾರ ಬಂದೆ ನವಾಜ್ ಅವರೇ. ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ, ಧನ್ಯವಾದ ಸರ್.

ಆತ್ಮರೇ, ಈ ಗೀತೆಯೊಂದಿಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ನಿರ್ವಹಣೆ ನೀಡಿದವರು ಶ್ರೀ ಸಿ ಎಂ ಪತ್ತಾರ ಹಾಗೂ ಶ್ರೀ ಶೈಲ್ ಚಿಂತಾಮಣಿ. ನಾನು ಇದುವರೆಗೆ ತಮ್ಮ ಜೊತೆಗೆ ಪ್ರಸ್ತುತಪಡಿಸಿದವನು ಹನುಮಂತ್ ಎಂ ಚೌಹಾನ್.

0: ಆತ್ಮರೇ, ಈಗ ಸಮಯ 5:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಚೆಸ್ಕಾಂನಲ್ಲಿ ಖಾಲಿ ಇರುವ 200 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 200. ವಿದ್ಯಾರ್ಹತೆ ಬಿಇ, ಬಿಸಿಎ, ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಟೆಕ್, ಬಿಇ ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ಮತ್ತು 2022, 2023, 2024, 2025 ವರ್ಷದಲ್ಲಿ ನಡೆದ ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ chescommysore.karnataka.gov.in ಅನ್ನು ನೋಡಬಹುದು. ಇಂಡಿಯನ್ ಆರ್ಮಿಯಲ್ಲಿ ಖಾಲಿ ಇರುವ ಸಿವಿಲಿಯನ್ ಸ್ವಿಚ್ ಬೋರ್ಡ್ ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 190. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು ಮತ್ತು ಈ ಹುದ್ದೆಗೆ ಕನಿಷ್ಠ 6 ಅನುಭವವನ್ನು ಹೊಂದಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 25. ಒಬಿಸಿ ಅಭ್ಯರ್ಥಿಗಳಿಗೆ 3, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 10 ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianarmy.nic.in ಅನ್ನು ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 100. ವಿದ್ಯಾರ್ಹತೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 23, ಗರಿಷ್ಠ 32. ಒಬಿಸಿ ಅಭ್ಯರ್ಥಿಗಳಿಗೆ 3, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5, ಪಿಡಬ್ಲ್ಯೂಬಿಡಿ ಸಾಮಾನ್ಯ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 10 ಮತ್ತು ಪಿಡಬ್ಲ್ಯೂಬಿಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಇಡಬ್ಲ್ಯೂಎಸ್ ಒಬಿಸಿ ಅಭ್ಯರ್ಥಿಗಳಿಗೆ 750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 June 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.co.in/web/careers/current openings ಅನ್ನು ನೋಡಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೊರಡಿಸಿರುವ 37 ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 37. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18, ಗರಿಷ್ಠ 40. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ ಮತ್ತು ಹೆಚ್ಚುವರಿ ವಯೋಮಿತಿ ಸಡಿಲಿಕೆಯನ್ನು ಮಾಜಿ ಸೈನಿಕರಿಗೆ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500, ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 June 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ karnataka.gov.in/KEA ಅನ್ನು ನೋಡಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 7,150 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 7,150. ವಿದ್ಯಾರ್ಥಿ ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 20, ಗರಿಷ್ಠ 28. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 300, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 June 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಆರ್ಆರ್ಬಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಲೋಕೋ ಪೈಲಟ್

0: ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 11,127. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಇ, ಬಿಟೆಕ್, ಡಿಪ್ಲೊಮಾ ಮತ್ತು ಐಟಿಐನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಆದರೆ ಸರ್ಕಾರದ ನಿಯಮದ ಪ್ರಕಾರ ಜಾತಿಗನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಈ ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ವಿವರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbapplied.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
2: ಏನಪ್ಪ ಸಿದ್ದು, ಏನ್ ಕಾಯಿಪಲ್ಲೆ ಬಜಾರ್ನ ಏನ್ ಬಾಳ ವಿಚಾರ ಮಾಡತ್ತಲ್ಲ, ತಲೆ ತಿರ್ಸ್ಕೊತಿಲ್ಲ?
3: ಬಾರು ಕೃಷ್ಣ, ಏನ್ ಮಾಡುದು, ಕಾಯಿಪಲ್ಲೆ ಮಣಿ ತಗೊಂಬಾತ್ ಹೇಳಿದ್ರ ಅದನ್ನ ತಗೊಂಡ ಹೋಗ್ಬೇಕತ್ ಬಂದಿನಿ. ಯಾವತ್ ತಗೊಳ್ಳಿ ಯಾವತ್ ತಗೊಳ್ಳಿ ಅಂತ ಯೋಚನೆ ಮಾಡತ್ತೀನಿ ನೋಡು. ಒಂದ್ರಕ್ಕಿಂತ ಒಂದ್ ಪಲ್ಲೆ ಹೆಂಗ್ ಮಿಸ್ತೈತಿ ಅದು?
2: ಅವೆಲ್ಲ ರಾಸಾಯನಿಕ ಹೊಡೆದು ಅಂತ ವಿಚಾರ ಮಾಡತ್ತೀನ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಎಲ್ಲ ಹಂಗೆ ಆಗ್ಬಿಟ್ಟತಿ. ರಾತ್ರಿ ಎಣ್ಣೆ ಹೊಡಿತಾರ ಅವಕ್ಕ. ಎಣ್ಣೆ ಹೊಡೆದ ಏನ್ ಮಾಡ್ತಾರ, ಮುಂಜಾನೆ ಅಗದಿ ಕೆಮಿಕಲ್ ಹಾಕಿದ್ಕುಲೇನ ಪಲ ಪಲ ಪಲ ಕಾಣ್ತಾವ ನಮಗ.
3: ನೋಡಕ್ ಚಂದ ಕಾಣ್ತಾವ, ತಿನ್ನಾಕ ರುಚಿ ಅಲ್ಲ, ಅದೇ ತಿಪ್ಪಿ ಗೊಬ್ಬರ ಹಾಕಿ ನಮ್ದ ದನಗೊಳದಾಗ ಹೆಂಡಿ ಸಗಣಿ ಅದ ಎಲ್ಲ ಹಾಕಿ ಹಾಕಿದ್ ಬೆಳೆದಿದ್ ತಿಂದ್ರ ಮುಂಜಾನೆ ಊಟ ಮಾಡಿದ್ರ ಸಂಜೆ ಊಟ ಮಾಡಿದ್ರೆ ನಾವ್ ಹಾಡಿ ತುಂಬದಂಗ ಇರ್ತದ. ಇದು ಏನಿಲ್ಲಪ್ಪ, ಈಗ ನಾ ಒಂದ್ ರೊಟ್ಟಿ ತಿಂದ ಏನ ಒಂದ್ ಇಲ್ಲಿ ವಾಕಿಂಗ್ ಬಂದಿರ್ತೇವೆ, ಮಾಳಿ ಓನಿಗೆ ಊಟ ಹಸೋಕತಿ. ಏನ್
2: ಈಗಿನ ಫುಡ್ ಅನ್ನ ಹಂಗೈತಿ. ಅದಕ್ಕ ನಾವು ಏನ ಒಂದ್ ವಿಚಾರ ಬರ್ತದ ನನ್ನ ತಲೆಗೆ, ನಾವು ಎಷ್ಟು ದಿವಸ ಇದನ್ನ ಬಿಟ್ರು ಇದು ಸರಿ ಹೋಗುದಿಲ್ಲ. ಜನರ ನಾವು ಜಾಗೃತರಾಗಬೇಕು. ಒಂದು ವಿಷಯದಾಗ ಏನಂದ್ರೆ, ಈಗೇನು ಫ್ಯಾಮಿಲಿ ಡಾಕ್ಟರ್ ಅತ್ತಿದ್ರಲ್ಲ ಮೊದಲು, ಹಂಗ ಫ್ಯಾಮಿಲಿ ಫಾರ್ಮರ್ ಅಂತೇಳಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ನೋಡಿ.
3: ಅಂದ್ರೆ ನಮ್ಮ ಕುಟುಂಬಕ್ಕೆ ಒಬ್ಬರು ರೈತರು ಬೇಕು ಅಂತ ಮಾತು,
2: ನಮ್ಮ ಕುಟುಂಬಕ್ಕಾಗಿ ಒಬ್ರು ರೈತರು ಬೇಕು.
3: ಅದ್ ಹೆಂಗ್ ಮಾಡ್ಬೇಕು?
2: ಹೆಂಗಂದ್ರೆ ಏನಿಲ್ಲ, ಈಗ ನಮ್ಮಂತ ತಿಳಿದವ್ರು ಇರ್ತೇವಲ್ಲ, ಸಂಡೆಗೊಮ್ಮೆ ನಮ್ಮ ಫ್ರೀ ಇರ್ತದಪ್ಪ, ನಾವು ಸಿಟಿ ಆಗಿರೋರು ಸ್ವಲ್ಪ ಬಿಡು ಮಾಡ್ಕೊಳೋನ್. ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವೇನ್ ಮುನ್ನ ಅವ್ರ ತೋಟಕ್ಕೆ ಹೋಗೋಣ. ಒಬ್ರು ರೈತರಿರ್ತಾರ, ಈಗ ಸಂಜೆ ಆಯ್ತು, ಒಬ್ರು ರೈತರಿರ್ತಾರ, ಅವ್ರ ತೋಟಕ್ಕೆ ಹೋಗುದು. ಹೋಗಿ ನಮಗೆ ಏನ್ ಬೇಕಲ್ಲ ಅದನ್ನ ಬೆಳೆದ್ ಕೊಡ್ರಿ ನೀವು. ಮಾರ್ಕೆಟ್ನಿಗೆ ಏನ್ ರೇಟ್ ಐತ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿ ಕೊಡ್ತೇವೆ ನಿಮಗೆ. ನಿಮ್ಮ ಆದಾಯ ಏನೈತ್ಲ, ನಿಮಗೆ ಆದಾಯ ಬರುವಂಗ ನಿಮ್ಮಲ್ಲೇ ಬಂದು ತಗೊಂಡು ಹೋಗ್ತೀವಿ, ಅಥವಾ ನಮ್ಮ ಹೋಮ್ ಡೆಲಿವರಿ ಕೊಡ್ರಿ ನೀವು. ನಿಮ್ ಫಿಕ್ಸ್ ಗಿರಾಕಿಗಳು ನಾವು.
3: ಅಂದ್ರೆ ನಾವು ಏನ್ ಮಾಡ್ಬೇಕು, ಅವ್ರಿಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳಿಬೇಕು.
2: ಅವ್ರಿಗೆ ಉಳಿಬೇಕು ನಾವು, ಅವ್ರಿಗೆ ಹೇಳ್ಬೇಕು ನಾವು.
3: ನಿಮ್ಮ ಎಲ್ಲಿ ತಗೊಳಂಗಿಲ್ಲ,
2: ಕಲಬೆರಿಕೆ ಮಾಡ್ಬೇಡ,
3: ಕಲಬೆರಿಕೆ ಮಾಡ್ಬೇಡ್ರಿ, ಚಲೋ ಸಾವಯವ ಸಾವಯವ ಬೆಳೆಯನ್ನ ಬೆಳೆದ್ಕೊಡ್ರಿ, ನಿಮಗೂ ಆದಾಯ ಬರ್ತೈತಿ, ನಮಗೂ ಆರೋಗ್ಯವಂತ
2: ಉಳಿತೇವೆ. ಈ ರೀತಿ ಹೇಳ್ಬೇಕು ಅವ್ರಿಗೆ. ಈಗ ಮನುಷ್ಯ ಪ್ರಾಣಿ ಒಂದು ಬಿಟ್ರೆ ಉಳಿಗೇದ ಎಲ್ಲಾ ಪ್ರಾಣಿಗಳು ತಾವು ಏನ್ ಆಹಾರ ತಿಂತಾವಲ್ಲ ಅಂತ ತಾವೇ ಸಂಪಾದಿಸ್ಕೋತಾವು. ಪರಿಸರದಾಗ ಪರಿಸರ ಒದಗಿಸಿಕೊಡ್ತದೆ, ವಿಷಮುಕ್ತ ಆಹಾರ ತಿಂತಾವು. ನಾವೇನ್ ಮಾಡ್ತೀವಿ, ನಮ್ಮ ಆಹಾರ ಒಟ್ಟು ಅದಕ್ಕೆ ವಿಷ ಹೊಡೆದ ಅದನ್ನ ವಿಷ ತಿನ್ನಾಕತ್ತೀವಿ ನಾವು, ಅವ್ರಿಗೆ ಕೀಳಾಗ್ಬಿಟ್ಟೇವೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ರೈತರನ್ನ ಭೇಟಿಯಾಗಿ ಅವ್ರು ವಿಷಮುಕ್ತವಾದ ಆಹಾರ ಬೆಳಿವಂಗ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ನಾವು. ಹೌದಿಲ್ಲ, ಸಾಕಷ್ಟು ಸಮಯ ಇರ್ತದ ನಮಗ, ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ, ಟಿವಿ ನೋಡ್ತೀವಿ, ಎಲ್ಲೆಲ್ಲೂ ಅಡ್ಡಾಡಕ್ ಟೈಮ್ ಇರ್ತದ ನಮಗ. ನಮ್ಮ ಆರೋಗ್ಯದ ಬಗ್ಗೆ ಇಂತ ನಿರ್ಧಾರ ತಗೊಳಕ್ ನಮ್ಗೆ ಟೈಮ್ ಇರಂಗಿಲ್ಲ. ಸಿಟಿಯಾಗ ಎಷ್ಟೋ ಜನ ಇರ್ತಾರ, ಬರೀ ತಮ್ಮ ಮಕ್ಕಳನ್ನ ಬರೀ ಇದ್ರಾಗ ಬಿಸಿ ಇಟ್ಟಿರ್ತಾರ, ಟ್ಯೂಷನ್ ಕ್ಲಾಸ್, ಹೋಮ್ ವರ್ಕ್, ಸ್ಕೂಲ್ ಇದ್ರಾಗ ಬಿಸಿ ಇಟ್ಟಿರ್ತಾರ. ವಾರಕ್ಕೊಮ್ಮೆ ಕರ್ಕೊಂಡ್ ಬರೀ ಅವ್ರು ಹೊರಗೆ, ನಾವು ತಿನ್ನೋ ಆಹಾರ ಎಲ್ಲಿ ಬೆಳೀತಾ ಇದೆ ತೋರಿಸ್ರವ್ರಿ.
3: ಅಂದ್ರೆ ಶಿಕ್ಷಣದ ಜೊತೆ ಕೃಷಿ ಶಿಕ್ಷಣ ಕೊಡ್ಬೇಕಂತ ಇದ ಮಣ್ಣೆ ನಮ್ಮ ಇವ ಕಲ್ಲಪ್ಪಣದಲ್ಲ, ಅವ ಹುಡುಗರನ್ನ ಕರ್ಕೊಂಡ ಹೊಲಕ್ಕೆ ಹೋಕ್ಕಿನ ಹೊಲಕ್ಕೆ ಹೋಕ್ಕಿನ ಅನ್ನತ್ತಿದಪ್ಪ. ಏನ್ ಹೊಲಕ್ ಹೋಕ್ಕಿಪ್ಪ ಇಂತ ಬಿಸಿಲಾಗ ಹುಡುಗರಿಗೆ ಹಾಳು ಮಾಡ್ತೀನಿ, ನೀವು ಮೊದಲು ಎಜುಕೇಶನ್ ಕಲೀಲಿ ಅವು ಅಂತ ಹೇಳಿ ನಾ ಹೇಳಿದ್ನ ಅವಂಗ. ಅವ್ ನನ್ನ ಮಾತನ್ನು ಶಿಕ್ಷಣ ಜೊತೆ ಕೃಷಿ ಶಿಕ್ಷಣ ಕೊಡ್ಬೇಕಂತಂದ ನಾ, ನೀ ಕೃಷಿ ಶಿಕ್ಷಣ ಜೊತೆಗೆ ಮೊದಲು ಶಿಕ್ಷಣ ರೇ ಮುಗಿಸ್ಲಿ ಅವರು, ಆಮೇಲೆ ಕೃಷಿಜಿ ನೀವು ಹೊಲ್ದ ಮಾಡಾತಿ, ಆಮೇಲೆ ನೀ ಕರ್ಕೊಂಡ್ ಹೋಗ. ಅವೇನಂದ್ ಗೊತ್ತ, ನನಗ ಈಗಿಂದ ಹುಡುಗರಿಗೆ ರೂಢ ಹಾಕ್ಬೇಕು, ರೂಢಿ ಹಾಕಿ ಅವಕ ಹಿಂಗ ಬೆಳಿಬೇಕು, ಹಿಂಗ ನಾವ್ ಹೆಂಗ ಸಾಲೆ ಹೆಂಗ್ ಕಲಿಸ್ತಾರಲ್ಲ ಹಂಗ್ ಕಲ್ಸೋದು ಹೋದೇವಂದ್ರ ಅವ್ನ್ ದೊಡ್ಡ ಮಗ ನೋಡ್ಬೇಕು. ಈಗ ಕಾಲೇಜ್ಗೆ ಹೋಗಿ ಬರ್ತಾನಪ್ಪ, ಬರಣ ಒಂದು ಗಾಡಿ ಕೊಡಿಸ್ಕೊಟಾನ ಅವ್ರಪ್ಪ, ಬಸ್ಸಿಗೆ ಹೋಗಿ ಬರೋದು ಲೇಟ್ ಆಕತಿ ನಾವ್ ಗಾಡಿ ಕೊಡಿಸ್ಕೊಟಾನ. ಕಾಲೇಜ್ಗೆ ಹೋಗಿ ಬರ್ರಣ್ಣ ಫ್ರೆಶ್ ಆಗಿ ಊಟ ಮಾಡ್ತಾನ, ಊಟ ಮಾಡ್ಕೊಂಡು ಗಾಡಿ ತಗೊಂಡ್ ಹೊಲಕ್ ಹೋದಂದ್ರ ಸಾಯಂಕಾಲ 5 ಗಂಟೆ ತಕ ಮನೆಗೆ ಬರುದಿಲ್ಲ. ಅವ್ನು
2: ಕೆಲಸ ಮಾಡ್ತಾನ,
3: ಕೆಲಸ ಮಾಡ್ತಾನಂಗ
2: ದೈಹಿಕ ಶ್ರಮನೂ ಆಗ್ತದೆ,
3: ದೈಹಿಕ ಶ್ರಮನೂ ಆಗತಿ. ಮತ್ತ ಸಾಯಂಕಾಲ 5ರಿಂದ ಬಂದ ಅವನು ಹೋಮ್ವರ್ಕ್ ಅದ ಏನ್ ಇರ್ತಾವಲ್ಲ ಅಭ್ಯಾಸಗಳನ್ನ ಮಾಡ್ಕೋತಾನು. ನಾನು ವಿಚಾರ ಮಾಡಿದೆ, ಏನಪ್ಪ ಇವ್ ಹುಡುಗನ್ ಇಟ್ಟು ಕೆಲ್ಸಕ್ಕೆ ಹಚ್ಚಿ ದುಡ್ಸಾತಾನು ಅಂತಂದೆ. ಮತ್ತ ಅವ್ನು ನೋಡ್ಬೇಕು ಇಷ್ಟು ಸದೃಢದಲ್ಲ ಹುಡುಗವ, ಆರೋಗ್ಯವಂತ ಫುಲ್. ಅಂದ್ರ ಏನು ಇವ ಅಕಾಡಿ ಕಡೆ ವ್ಯಾಯಾಮ ಮಾಡೋದು ಏನೈತಿ? ನಾವು ಹುಡುಗ ನನಗಂದ ಕಕ್ಕ ಏನ್ ನೀ ಹೇಳ್ತಿಪ್ಪ ವ್ಯಾಯಾಮ ಮಾಡು ಹಂಗ್ ಮಾಡು ರನ್ನಿಂಗ್ ಮಾಡೋ ಅಂತ ಹೇಳ್ತಿದ್ದೆ. ಅವೇನಂದ್ ಕಕ್ಕ ಅಲ್ಲಿ ಹೋಗಿ ಎಲ್ಲ ಮಾಡೋಕೆ ತೈತಿ, ನಮ್ ಹೊಲದಾಗ ದುಡಿದೇವಂದ್ರ ಬೆಳಿನೂ ಬರ್ತೈತಿ, ಅದ ನಮ್ಮ ಆರೋಗ್ಯನು ಸುಧಾರಿಸತ್ಲ ಅಂದ್ರ. ಅವ್ನ ಮಾತಿನ ನನ್ ಬಹಳ ಸಂತೋಷ ಐತಿ,
2: ಒಳ್ಳೆ

0: ಮಾಡಕಲ್ಲಪ್ಪಣ್ಣ, ಮಕ್ಕಳಿಗೆ ನಾವು ಈ ಕೃಷಿಯಿಂದ ಬಹಳ ದೂರ ಕಳ್ಸಕತ್ ಬಿಟ್ಟೇವೆ. ಈ ಆಧುನಿಕತೆ ಮಾಡರ್ನೈಸೇಷನ್ ಅಂತ ಏನ್ ಹೇಳತ್ತೇವಲ್ಲ ನಾವು, ಕೃಷಿಯಿಂದ ಅವ್ರನ್ನ ಬಹಳ ದೂರ ದೂರ ಸರ್ಸಕತ್ ಬಿಟ್ಟು ಏನಿಲ್ಲ, ಅವ್ರಿಗೆ ಸ್ಕೂಲ್ ಹೋಗುದು ಬರುದು, ಟ್ಯೂಷನ್ ಹೋಗುದು ಬರುದು, ಇಷ್ಟಾಗ ಮುಂಜಾನೆ 8 ಸಂಜೆ 8 ಕಳೆದ ಹೋಗದ.
1: ಮತ್ ಅದೊಂದು ಈಗ ನೋಡಿ, ಅವ್ ಹುಡುಗರ ವೇಟ್ ಕಿತ್ತ ಅವ್ರ ಬುಕ್ಸ್ ವೇಟ್ ಹೆಚ್ಚಾಗ
0: ಇಷ್ಟಾಗಿ ಏನಾಗ್ಬಿಟ್ಟ ಅಂದ್ರೆ, ಅವ್ ಬರೀ ಸಮಯ ವ್ಯರ್ಥ ಆಗಿ ಹೊಂಟದ ಅವ್ರದ್ದು. ನೀ ಹೇಳ್ದಂಗ ಏನ್ ಮಾಡ್ಬೇಕು, ಅವ್ರನ್ನ ಸ್ವಲ್ಪ ಕರ್ಕೊಂಡ್ ಬರ್ಬೇಕು, ತೋಟ ಕರ್ಕೊಂಡ್ ತೋರಿಸ್ಬೇಕು ಅವ್ರಿಗೆ. ನಮ್ಮ ಹೊಲ ಇರ್ಲಿಕ್ಕಂದ್ರೆ ಏನ್ ಮಾಡೋದು, ಹೊಲ ಇದ್ದವ್ರ ಕಡೆ ಹೋಗುದು ನಾವು, ಅವ್ರನ್ನ ಪ್ರೋತ್ಸಾಹ ಮಾಡೋದು. ನಾವು ಕಸ್ಟಮರ್ಸ್ಗಳು ಏನ್ ಮಾಡ್ಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡಿ ಬೆಳಿವಂಗ್ ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು ರೈತರಿಗೆ. ಓ, ನನ್ನ ಕಡೆ ತಗೊಳಿಕ್ ಬರ್ತಾರಪ್ಪ, ನಾ ಚಲೋ ಹಾಕಿ ಬೆಳಿಬೇಕಪ್ಪ, ನಾನು ಆಕಳ ಸಾಕ್ಬೇಕಪ್ಪ, ಆಕಳ ಹಾಲು ಕೇಳಾಕತ್ತಾರಪ್ಪ, ನಾನು ಈ ಜರ್ಸಿ ಆಕಳ ಅವು ಆಕಳ ಚಲೋ ಇರಂಗಿಲ್ಲ, ಅವು ಜವಾರಿ ಆಕಳ ಹಾಲು ಕೇಳ್ತಾರಪ್ಪ, ಎಮ್ಮಿ ಹಾಲು ಕೇಳ್ತಾರ, ಅದನ್ನ ಶುದ್ಧವಾಗಿ ನಾನು ಬೆಳಿಬೇಕು, ರಾಸಾಯನಿಕಗಳನ್ನ ಹೊಡಿಬಾರ್ದು ಅನ್ನೋದು ಅವ್ನು ತಲೆಯಾಗಿ ಬರ್ಬೇಕು. ನಾವು ಹೋಗಿ ಹೇಳ್ಬೇಕು ಅವಾಗ, ನಾನು ಇಂಥದ್ ಬೇಕು ಇಂಥ ತಯಾರು ಮಾಡಿಕೊಡೋನಿ
1: ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಈಗ ಹೊರಗೆ ಏನ್ ತಗೋತೀವಲ್ಲ ಅದಕ್ಕಿಂತ ಒಂದ್ 2 ರೂಪಾಯಿ ಹೆಚ್ಚಿಗೆ ತಗೋ, ತಗೊಂದ ನಮ್ಗೆ ಚಲೋ ಅಂದ ಬೆಳೆದ್ ಕೊಡು. ನಾವ್ ನಿಮಗ ನೀನಾರೇ ಬಂದ್ ನಮಗ್ ಮನಿ ಕೊಟ್ಟು ಹೋಗು ಒಂದು, ಇಲ್ಲಿಕಂದ್ರೆ ನಮ್ಗ್ ನಾವೇ ಬಂದ ಬೇಕಾದ ತಗೊಂಡ್ ಹೋಗ್ತೀವಿ, ಆದ್ರೆ ನಮಗ್ ಮಾತ್ರ ಇಷ್ಟು ಫಿಕ್ಸ್ ಅಂತ ಹೇಳ್ಬೋದು. ಏನ್ ಮಾಡೋಣ ಅಂದ್ರೆ, ಈಗ ಓಣ್ಯ ನಾವ್ ಏನೋ ಒಂದ್ 10 ಜನ ಅದೇವಲ್ಲ, ಈ ಒಟ್ಟರು ಕೂಡ ಒಬ್ಬರು ರೈತರು ಹಿಡ್ಕೊಂಡ್ ಬಿಡೋಣ.
0: ಅಷ್ಟ್ ಮಾಡೋಣ. ಇದು ಬಹಳ ವಿಚಾರ ಮಾಡತಕ್ಕಂಥದ್ದು ಯಾವ್ದಂದ್ರೆ ಫ್ಯಾಮಿಲಿ ಫಾರ್ಮರ್
1: ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಅಂತ ಹೆಂಗಿರ್ತಾರ, ಹಂಗ ನಮ್ಮ ಫ್ಯಾಮಿಲಿಗೆ ಒಬ್ಬರು ರೈತರು ಇರಲಿ ಅಂತೇಳಿ ಅವ್ರಿಗೆ ರೈತರಿಗೆ ಪ್ರೋತ್ಸಾಹ ಮಾಡುವಂತ ವಿಷಯ ನಿನ್ನಲ್ಲಿ ಐತಿ ನೋಡಿ.
0: ಹೌದೌದು, ಅಷ್ಟ್ ಮಾಡೋಣ ನಾಳೆಗೆ.
1: ಆಯ್ತು.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಸಾಳುಂಕೆ.

ಶ್ರೋತೃಗಳ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತುಂಬಾ ದೂರದ ಊರಿನಿಂದ ಒಬ್ಬ ಶಿಷ್ಯ ಗುರುವನ್ನ ಭೇಟಿಯಾಗ್ಲಿಕ್ಕಾಗಿ ಬರ್ತಾನೆ. ಗುರುಗಳ ಹತ್ರ ಬಹಳಷ್ಟು ಸಂದೇಹ ಪ್ರಶ್ನೆಗಳನ್ನ ಹೊತ್ಕೊಂಡು ಆ ಶಿಷ್ಯ ಬಂದಿರ್ತಾನೆ. ಆದ್ರೆ ಆ ಗುರುಗಳು ಆ ಶಿಷ್ಯನ ಭೇಟಿಯ ಸಂದರ್ಭದಲ್ಲಿ ಮೌನ ವ್ರತಾಚರಣೆಯನ್ನ ಮಾಡ್ತಿರ್ತಾರೆ. ಆ ಗುರುಗಳು ಹೀಗೆ ಮೌನವಾಗಿ ಯೋಗದಲ್ಲಿ ಮಗ್ನರಾಗಿರ್ತಾರೆ. ಹೋಗಿ ಎದುರುಗಡೆ ಕುಳಿತುಕೊಳ್ತಾನೆ ಈ ಶಿಷ್ಯ. ಹೀಗೆ ಎದುರುಗಡೆ ಕುಳಿತುಕೊಂಡಂತಹ ಶಿಷ್ಯನಿಗೆ ಆ ಗುರುವಿನ ಎದುರುಗಡೆಯಿಂದ ಎದ್ದು ಬರ್ಲಿಕ್ಕೆ ಮನಸ್ಸೇ ಆಗಲ್ಲ. ಏನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ, ಆನಂದದ ದರ್ಶನವಾಗ್ತದೆ. ಹೀಗೆ ಸಮಯ ಕಳೆದಿದ್ದೆ ಗೊತ್ತಾಗೋದಿಲ್ಲ. ಹೀಗೆ ಶಿಷ್ಯ ಖುಷಿಯಿಂದ ಎದ್ದು ಹೊರಗಡೆ ಬಂದಾಗ ಅನುಭವದ ರೂಪದಲ್ಲಿ ಗುರುವಿನ ಮೌನದ ವಾತಾವರಣದಲ್ಲಿ ಮಿಂದು ಬಂದ ಶಿಷ್ಯನ ಸಂಶಯಗಳು ದೂರವಾಗ್ತವೆ. ಹೀಗೆ ಗುರುಗಳು ಆಚರಿಸ್ತಾ ಇರುವಂತಹ ಮೌನದ ಪ್ರಶಾಂತವಾದ ವಾತಾವರಣದಲ್ಲಿ ತನ್ನ ಮನದ ಗೊಂದಲಗಳೆಲ್ಲವೂ ಕೂಡ ಮರೆಯಾಗ್ಬಿಡ್ತವೆ. ಅದಕ್ಕೇನೆ ಹಿರಿಯರು ಹೇಳಿರೋದು, ಮೌನ ಬಂಗಾರ, ಮಾತು ಬೆಳ್ಳಿ ಅಂತ ಹೇಳಿ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ನೀತಿಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಪೆಟ್ರೋಲ್ ಸುಡುವಿಕೆ ನಿರಂತರ,
2: ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ,
1: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
2: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
1: ವಾರದಾಗ ಅಟ್ಲೀಸ್ಟ್ ಒಂದ್ ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
2: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
3: ಉಳಿಯಲಿ ಉಳಿಯಲಿ ನಾಳೆಗೆ.
2: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನಗಿವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: Gangtok. Prime Minister Narendra Modi has urged citizens across the country to take all possible precautions amid soaring temperatures being witnessed in different parts of the country. In a social media post, Mr. Modi advised people to keep themselves hydrated, avoid stepping out during peak afternoon hours, carry water when stepping out of the home, and extend help to others by offering them water during the harsh weather conditions. In Singapore Open Badminton, Indian shuttler H.S. Pranoy stunned fifth-ranked Jonathan Christie of Indonesia in the first round of men's singles today. However, in another round of 32 match, Kidambi Srikanth lost to Singapore's Lo Kien Yew. In IPL cricket, Sunrisers Hyderabad will face Rajasthan Royals in the eliminator match at New Chandigarh this evening. The match will start at 7:30 p.m. The team that loses the eliminator exits the competition, while the winner will take on Gujarat Titans in the second qualifier to be played on Friday for a place in the final. And with that, we end this news bulletin.
1: ಈಗ ಸಮಯ 6:10. ಇನ್ನು ಮುಂದೆ ಕೇಳಿ, ನಿಲಯದಿಂದ ಈ ಸಂಜೆಯಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಹೇಗಿವೆ?
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆತ್ಮರೆ, ಈ ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠ. ಈ ಕಾರ್ಯಕ್ರಮ ಕೇಳಿವರಿ ಪ್ರಾಯೋಜ್ ಬೆಂಗಳೂರು ಆಕಾಶವಾಣಿಯಿಂದ. 6:30 ರಸವಾರ್ತೆ, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ ಸರುಳಿ. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ತಾವು ಕೇಳಬಹುದು. ಈ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. ತದನಂತರ 8:00 ಸವಿನೆನಪು. ಇದರಲ್ಲಿ ಕೂಡ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. ಈ ರಾತ್ರಿ 8:30 ಪುಷ್ಪಹಾರ ಕಾರ್ಯಕ್ರಮ.

ಅದನ್ನು ಕ್ಷಮಿಸಿ. ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳುತ್ತೀರಿ. 9:30 ಕ್ರೀಡಾಲೋಕ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ನಾಗಳ್ಳಿ ಅನಿಲ್ ಕುಮಾರ್ ಅವರು. ಈ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನ KV ನಂದಕುಮಾರ್ ಅವರಿಂದ ಕೇಳಬಹುದು. ಹಾಗೂ ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಹೀಗಿವೆ. ನಾಳೆ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತನ ತಾವು ಕೇಳುತ್ತೀರಿ. 6:30 ಚಿಂತನ ಡಾಕ್ಟರ್ ಸ್ಯಾಯದ ಜಮೀರುಲ್ಲಾ ಶರೀಫ್ ಅವರಿಂದ ಕೇಳುವಿರಿ. 6:35 ರೈತರಿಗೆ ಸಲಹೆ ಮತ್ತು 6:45 ಪ್ರಾಯಶ್ಚಿತ ಕಾರ್ಯಕ್ರಮ ಶ್ರೀಮಠ ಕೆರೆಗುಡಿ ತಿಪ್ಟೂರು ತಾಲೂಕ ಶ್ರೀ ಕೆರೆಗುಡಿ ರಂಗಾಪುರ ಅವರಿಂದ ಕೇಳುವಿರಿ. 6:50 ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 7:15 ಪ್ರಾಯಶ್ಚಿತ ಕಾರ್ಯಕ್ರಮ ಅಡ್ಮಿಷನ್ ಫಾರ್ ಮಾತೋಶ್ರೀ ಅಂಬಾಬಾಯಿ ರೆಸಿಡೆನ್ಸ್ ಸ್ಕೂಲ್ ಫಾರ್ ಬ್ಲೈಂಡ್ ಗರ್ಲ್ಸ್ ಕಲಬುರಗಿ. ನಾಳೆ ಬೆಳಗ್ಗೆ 7:45 8:30 ಮತ್ತು 9:30 ಕನ್ನಡ ಚಿತ್ರಗೀತ ಕಾರ್ಯಕ್ರಮ ಕೇಳಬಹುದು. 9:00 ಚಜ್ಜೆ ರೊಟ್ಟಿ ಚೋಳಕಾಯಿ ಕಾರ್ಯಕ್ರಮ ಮರುಪ್ರಸಾರ ಪ್ರಸಾರವಾಗಲಿದೆ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಭಾವಗೀತೆ ಚಿತ್ರಗೀತೆ ಹಾಗೂ ಜನಪದ ಗೀತನ ತಾವು ಕೇಳಬಹುದು ನಮ್ಮ ಸ್ಪೆಷಲ್ ಮಿಕ್ಸ್ ಕಾರ್ಯಕ್ರಮದಲ್ಲಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಅಥವಾ ಈದ್ ಉಲ್ ಅಜ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜಾನಾ ಇಮಾಯಿಲ್ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ KG ಅವರೊಡನೆ ಸಂದರ್ಶನ. ಸಂದರ್ಶಕರು ಮಹೇಶ್ HM.

ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2:40 ಸ್ನೇಹ ಭಾರತಿ ಕಾರ್ಯಕ್ರಮ ಕೇಳಬಹುದು. ನಾಳೆ ಸಂಜೆ 5:00 ಸವಿಗನ ಮಧುರ ಗೀತಗಳ ಗಾಯನ ಕೇಳಬರಿ. 6:55 ಚಜ್ಜಿ ರೊಟ್ಟಿ ಚೌಳಿಕೆ ಕಾರ್ಯಕ್ರಮ ಕೇಳಬಹುದು. ಮತ್ತೆ 6:10 ನಿಲಯದಿಂದ ನಾಳೆ ಸಂಜೆ ಹಾಗೂ ನಾಳಿದ್ದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. ಆತ್ಮರೆ, ಇದುವರೆಗೆ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:15. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕು, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೆ.

0: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ. ಆಕಾಶ

0: ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರೇಣ ಸಾರ್ವಜನಿಕ ವಿತರಣ ಪ್ರಣಾಳ್ಯಾ ಆಧುನಿಕೀಕರಣಾರ್ಥಂ ಪಂಚಶತಾಧಿಕ ಪಂಚವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಾಂ ಕೇಂದ್ರೀಯ ಪರಿವ್ಯಯೇನ ಸಹ ಸಾರ್ಥಕ ಪಿಡಿಎಸ್ ಯೋಜನಾಯಾ ವಿಸ್ತಾರಾಯ ಸ್ವೀಕೃತಿಃ ಪ್ರದತ್ತಾ. ಸರ್ವೋಚ್ಚ ನ್ಯಾಯಾಲಯೇನ ಮತದಾತೃ ಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣಾಯ ನಿರ್ವಾಚನಾಯೋಗಸ್ಯ ಅಧಿಕಾರಃ ನ್ಯಾಯೋಚಿತಂ ಅಂಗೀಕೃತಂ. ದೇಶಸ್ಯ ವಿವಿಧೇಷು ಭಾಗೇಷು ವರ್ಧಮಾನಂ ತಾಪಮಾನಂ ಅವಲೋಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರಿಕಾನ್ ಯಥಾಶಕ್ಯಂ ಸಾವಧಾನಾನ್ ಭವಿತುಂ ಸಾಗ್ರಹಂ ಪ್ರಬೋಧಿತವಾನ್. ಕೇಂದ್ರೀಯಾನ್ವೇಷಣಾಭಿಕರಣೇನ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾಯಾಃ ಪ್ರಶ್ನಪತ್ರ ಗೋಪನಭಂಗ ಪ್ರಕರಣೆ ಅಪರೌ ದ್ವೌ ಅಭಿಯುಕ್ತೌ ನಿಗಡಿತೌ. ಅಪಿ ಚ ಐಪಿಎಲ್ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ ಮೊಹಾಲಿ ನಗರಸ್ಯ ನ್ಯೂ ಚಂಡೀಗಢ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಆರ್ಥಿಕ ಪ್ರಕರಣ ಮಂತ್ರಿಮಂಡಲ ಸಮಿತಿಯ ಅದ್ಯ ಷೋಡಶ ವಿತ್ತಾಯೋಗಸ್ಯ ಪುರಸ್ಕಾರ ಚಕ್ರಾವಧೌ ಸಾರ್ಥಕ್ ಪಿಡಿಎಸ್ ಇತಿ ಅಮ್ರೇಲಾ ಯೋಜನಾಯಾಃ ನಿರಂತರತಾಯೈ ತ್ರಿಂಶದಧಿಕ ಪಂಚಶತೋತ್ತರ ಪಂಚವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಾಂ ಕೇಂದ್ರೀಯ ವಿನಿಯೋಗಃ ಕರಿಷ್ಯತೆ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಇಯಂ ಯೋಜನಾ ರಾಜ್ಯ ಸಂಸ್ಥಾಭ್ಯಃ ರಾಜ್ಯಾಂತರ್ಗತ ಖಾದ್ಯಾನ್ನ ಪರಿವಹನಾಯ ಸಾಹಾಯ್ಯಂ ಪ್ರದಾಸ್ಯತಿ. ಸಹೈವ ಉಚಿತ ಮೂಲ್ಯಾಪಣಾನಾಂ ಸುದೃಢೀಕರಣಂ ಕರಿಷ್ಯತಿ. ತಥಾ ಚ ಸಾರ್ವಜನಿಕ ವಿತರಣ ಪ್ರಣಾಳ್ಯಾಃ ಆಧುನಿಕೀಕರಣೇಪಿ ಸಹಯೋಗಂ ಕರಿಷ್ಯತಿ.
2: इस प्रोग्राम में तीन बड़े सुधार आज अप्रूव हुए हैं. सबसे पहला, जो सरकारों के एजेंसीज राज्य में जो एफसीआई का बड़ा गोडाउन होता है वहां से डिफरेंट डिस्ट्रिक्ट्स में डिविजन्स में फेयर प्राइस शॉप तक पहुंचाने का जो कॉस्ट होती है उस कॉस्ट को सपोर्ट करेंगे. दूसरा, फेयर प्राइस शॉप्स है उनमें डीलर्स का रिम्यूनरेशन रखा गया था उसको बढ़ाने की जरूरत थी तो वो भी फैसला लिया गया. और तीसरा फैसला, टेक्नोलॉजी का यूज करके पब्लिक डिस्ट्रीब्यूशन सिस्टम को हम कैसे मॉडर्नाइज कर सकते हैं.
1: ಮಂತ್ರಿಣಾ ಪ್ರೋಕ್ತಂ ಯತ್ ಅಸ್ಯಾಂ ಯೋಜನಾಯಾಂ ಕೃತ್ರಿಮ ಮೇಧಾಯಾಂ ಆಧಾರಿತಾಃ ನಿರ್ಮಲ ಆಶಾ ಸಕ್ಷಮಾಖ್ಯಾಃ ತ್ರಯಃ ಘಟಕಾಃ ಭವಿಷ್ಯಂತಿ. ತೇನ ಸ್ಪಷ್ಟೀಕೃತಂ ಯತ್ ನಿರ್ಮಲಿತಿ ಕೃತ್ರಿಮ ಮೇಧಾ ಚಾಲಿತಃ ವಾಸ್ತವಿಕ ಸಮಯ ಪಿಡಿಎಸ್ ಲಾಭಾರ್ಥಿ ಪಂಜೀಕರಣ ಮಂಚಃ ಅಸ್ತಿ. ಸಹೈವ ಆಶಾ ಇತಿ ಬಹುಭಾಷೀಯ ಕೃತ್ರಿಮ ಮೇಧಾ ಆಧಾರಿತ ಜನಪರಿದೇವನ ನಿವಾರಣ ಪ್ರಣಾಳಿ ತಥಾ ಚ ನಾಗರಿಕ ಸಂವಾದ ಮಂಚಃ ವರ್ತತೆ. ಏವಂ ಚ ಸಕ್ಷಮಃ ಇತಿ ಕೃತ್ರಿಮ ಮೇಧಾಯುಕ್ತಂ ಆಪೂರ್ತಿ ಶೃಂಖಲಾ ಪ್ರಬಂಧನ ತಂತ್ರಮಸ್ತಿ. ಅನೇನ ಸಹೈವ ಆರ್ಥಿಕ ಪ್ರಕರಣ ಮಂತ್ರಿಮಂಡಲ ಸಮಿತಿಯ ರಾಜ್ಯಾಂತರ್ಗತ ಖಾದ್ಯಾನ್ನ ಪರಿವಹನ ವ್ಯಯಸ್ಯ ತಥಾ ಉಚಿತ ಮೂಲ್ಯಾಪಣ ವಿಕ್ರೇತೃಣಾಂ ಲಾಭಾಂಶ ಸೀಮಾಯಾಃ ಪೂರ್ತಯೇ ಕೇಂದ್ರೀಯ ಸಹಾಯತಾ ನಿಯಮೇಷು ಸಂಶೋಧನಸ್ಯ ತಥಾ ಚ ಪೂರ್ವವತ ವಿತ್ತಪೋಷಣ ಪ್ರಾರೂಪಸ್ಯ ನಿರಂತರತಾಯಾಃ ಅಪಿ ದೃಢ ನಿರ್ಣಯಃ ಕೃತಃ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ಭಾರತ ನಿರ್ವಾಚನ ಯೋಗೇನ ಪ್ರದತ್ತ ಮತದಾತೃ ಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣಸ್ಯ ವೈಧತಾ ಪ್ರಮಾಣೀಕೃತಾ. ತೇನೋಕ್ತಂ ಯತ್ ಏತಾದೃಶಂ ವಿಶೇಷ ಪುನರೀಕ್ಷಣಂ ನಿಷ್ಪಕ್ಷ ಸ್ವತಂತ್ರ ನಿರ್ವಾಚನಾನಾಂ ಸಂವೈಧಾನಿಕ ಅನಿವಾರ್ಯತಾಂ ಸಂವರ್ಧಯತಿ. ನ್ಯಾಯಾಲಯೇನ ಪ್ರತಿಪಾದಿತಂ ಯತ್ ಜನಪ್ರತಿನಿಧಿತ್ವ ಅಧಿನಿಯಮಃ ಪಂಚಾಶದುತ್ತರ ಏಕೋನವಿಂಶತಿತಮಃ ಚತುರ್ವಿಂಶತ್ಯಧಿಕ ತ್ರಿಶತಂ ಅನುಚ್ಛೇದಸ್ಯ ನಿಯಮಾನುಸಾರಂ ನಿರ್ವಾಚನಾಯೋಗಸ್ಯ ಪಾರ್ಶ್ವೇ ವಿಶೇಷ ಗಹನ ಪುನರೀಕ್ಷಣಸ್ಯ ಪೂರ್ಣಾ ಶಕ್ತಿಃ ವರ್ತತೆ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ತಥಾ ಚ ನ್ಯಾಯಾಧೀಶಸ್ಯ ಜಯಮಾಲ್ಯ ಬಾಗಚೀತ್ಯನಯೋಃ ಪೀಠಿನ ಏತತ್ ನಿರ್ಣಯವಚನಂ ತಾಸಾಂ ಯಾಚಿಕಾನಾಂ ಸಂದರ್ಭೇ ಪ್ರಖ್ಯಾಪಿತಂ. ಯಾಸು ಗತವರ್ಷೆ ಜೂನ್ ಮಾಸೆ ನಿರ್ವಾಚನಾಯೋಗೇನ ಬಿಹಾರ ರಾಜ್ಯೆ ವಿಶೇಷ ಗಹನ ಪುನರೀಕ್ಷಣಾರ್ಥಂ ಪ್ರಸಾರಿತ ಅಧಿಸೂಚನಾ ಸಮಾಹೂತ ಆಸೀತ್. ಮುಖ್ಯ ನ್ಯಾಯಾಧೀಶೇನ ಸೂರ್ಯಕಾಂತೇನ ಪ್ರಖ್ಯಾಪಿತೆ ನಿರ್ಣಯ ಪತ್ರೆ ಸ್ಪಷ್ಟೀಕೃತಂ ಯತ್ ಯದಾ ಸ್ವಯಮೇವ ವಿಧಿಃ ಕಾರಣಾನಿ ಅಭಿಲೇಖ್ಯ ಕೇನಾಪಿ ಪ್ರಕಾರೇಣ ಕಸ್ಮಿನ್ನಪಿ ಸಮಯೇ ವಿಶೇಷ ಪುನರೀಕ್ಷಣಾಯ ಆಯೋಗಂ ಅಧಿಕರೋತಿ ತದಾ ಇಯಂ ವಿಶಿಷ್ಟ

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳೀಲಿ ಅಂದರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕ್ಬೋದು, ಆದರೆ ಕೂಡಿ ಬಾಳೋದನ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳಿಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವ್ರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗಿ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದರೆ, ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ. ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದೋರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದರೆ ನೀವು ಹೈದರಾಬಾದ್ಗೆ ಬಂದರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ದರೂ, ನಿಮ್ಮ ಮೇಲೆ FIR ಆಗದೇ ಇದ್ದರೂ ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡ್ಬೋದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಿಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬೋದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂಥ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಾಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕ್ಕೊಂಡು ಜೈಲ್ ಪಾಲಾಗ್ಬೋದು. ಎಂಥ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಹಾವನ್ನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ. ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡು ಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದರೆ ಇದಕ್ಕೂ ಮೊದಲು 100+ ವರ್ಷದ ಹಿಂದಿನ 3 ಹೆಡೆಯ ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರ್ಯ ಥರನೇ ಲಕ್ಕುಂಡಿಲಿ ಎಲ್ಲೆಲ್ಲ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸ್ಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ಲರೂ ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣವರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನ್ ಮಾಡಿದ್ರು ಕೋತಿ ಮಾತ್ರ ತನ್ನ ಕೆಲಸ ತಾನು ಮಾತಾಡ್ತಾನೆ ಇತ್ತು. ಸಡನ್ನಾಗಿ ಎಲ್ಲರೂ

0: ಹೇಳದೆ ಕೇಳದೆ ಸಭಾಂಗಣದಿಂದ ಲೈನಾಗಿ ಹೊರಟ್ರು. ಎಲ್ರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲಸ ಅಂತ ಎದುರಿಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 6:35.
2: ಪೆಟ್ರೋಲ್ ಸುಡುವಿಕೆ ನಿರಂತರ,
3: ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ.
2: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
3: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
2: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
3: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
4: ಉಳಿಯಲಿ ಉಳಿಯಲಿ ನಾಳೆಗೆ.
5: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
6: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
5: ಅನ್ನ ಚೆಲ್ಲಲು ನಿಮಿಷ ಸಾಕು,
6: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
5: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
6: ಅನ್ನ ಪರಬ್ರಹ್ಮನ ಸ್ವರೂಪ,
5: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
6: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
5: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
6: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ.
1: ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
7: ಜಾಹೀರಾತುಗಳು 6:40 ಪ್ರದೇಶ ಸಮಾಚಾರ.
8: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
8: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
11: ದುಡಿಮೆಯ ದೇವರು, ದುಡಿಮೆ ತವರೂರು.
12: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ದರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ

0: ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ, ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು 1 ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ರೂಪಾಯಿ ವೆಚ್ಚದಲ್ಲಿ 300 ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ 6 ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ.

ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಈಗ ಸಮಯ 6:51. ನಿಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ವಿಜಯಪುರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ?
5: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತನ

0: ಪತ್ರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರತಿ ಹೆಜ್ಜೆಯಲ್ಲೂ ಕಲೆ, ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ. ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್. ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ, ಪರಂಪರೆಯನ್ನೇ ಸೃಷ್ಟಿಸಿದೆ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬನ್ನಿ ಕೇಳೋಣ, ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಲಾಲ್ ಮಿಶ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು.
6: ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಅಪರೂಪದ ಕೃಷಿಕರಿದ್ದಾರೆ. ಅವರು ವೃತ್ತಿ ಒಳಗೆ ಇಂಜಿನಿಯರು, ಬಿ ಸಿವಿಲ್ ಮಾಡಿಕೊಂಡು ಕಟ್ಟಡ ನಿರ್ಮಾಣದೊಳಗೆ ಮತ್ತು ಸಲಹೆ ಸೂಚನೆ ನೀಡಿ ಒಂದು ಕಂಪನಿಯನ್ನು ನಡೆಸ್ತಾ ಬಂದಂಥವ್ರು. 2004 ಒಳಗೆ ಅವರಿಗೆ ಕೃಷಿ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಬಂತು. ಹೀಗಾಗಿ ಆ ಕ್ಷೇತ್ರದ ಕಡೆಗೆ ಅವರು ವಾಲ್ತಾರೆ. ಹಾಗಾಗಿ 2004 ಕಮಲಾಪುರದೊಳಗೆ ಅವರು ತೋಟಗಾರಿಕೆಯನ್ನು ಶುರು ಮಾಡ್ತಾರೆ, ಹೊಲ ಮಾಡೋದಕ್ಕೆ ಅವರು ನಿಲ್ತಾರೆ. ಅವರ ಅನುಭವಗಳನ್ನು ಇವತ್ತು ನಾವು ಕೇಳೋಣ. ಕಳೆದ 20 ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರ ಅನುಭವದ, ವಿಶೇಷವಾಗಿ ಈ ಮಳೆ ನೀರಿನ ಸಂಗ್ರಹ ಮಾಡುವಂಥ ಒಂದು ನಿಟ್ಟಿನೊಳಗೆ ಯಾವ ರೀತಿಯಾದಂಥ ಒಂದು ಕಾಳಜಿಯನ್ನು ಅವರು ತೋರಿಸಿದ್ದಾರೆ, ಯಾವ ರೀತಿ ಅವರು ನೀರನ್ನು ತಮ್ಮ ಹೊಲದೊಳಗೆ ಹಿಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಪರಿಚಯ ಮಾಡಿಕೊಳ್ಳೋಣ ಅವರ ಅನುಭವಗಳ ಮೂಲಕ. ಅಲ್ಲದೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ನಮ್ಮ ರೈತರು ಒಂದೇ ಬೆಳೆಯ ಮೇಲೆ ಅವಲಂಬನೆ ಆಗಬಾರದು ಅನ್ನುವಂಥ ಮಾತು ಇವತ್ತು ಎಲ್ಲರೂ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥದ್ದು, ಅದು ತಮಗೂ ಗೊತ್ತಿರುವಂಥದ್ದು. ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬೇಕು. ಬೇರೆ ಬೇರೆ ಬೆಳೆಗಳನ್ನು, ಬೇರೆ ಬೇರೆ ಪದ್ಧತಿಗಳನ್ನು ಇವತ್ತು ನಮ್ಮ ಕೃಷಿ ಒಳಗೆ ನಾವು ತಂದ್ರೆ ನಮಗೆ ಅದರಿಂದ ಒಂದು ಸುಸ್ಥಿರತೆ ಬರ್ತದೆ, ಸಸ್ಟೈನೆಬಿಲಿಟಿ ಬರ್ತದೆ, ಮತ್ತು ನಮ್ಮ ಆದಾಯ ಹೆಚ್ಚು ಕಡಿಮೆ ಆದರೂ ಸಹಿತ ಅದರಿಂದ ನಮಗೆ ನುಕ್ಸಾನ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗ್ತವೆ. ಈ ಅನುಭವಗಳನ್ನು ಕೂಡ ನಾವು ಅವರಿಂದ ಪಡೆಯೋಣ. ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರು ಕಮಲಾಪುರದವರು. ಅವರು ಇವತ್ತು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಕಳೆದ 20 ಕೃಷಿ ಮಾಡ್ತಾ ಇದ್ದಾರೆ. ಜಿತೇಂದ್ರ ಮಿಶ್ರಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು
7: ನಮಸ್ಕಾರ ಸರ್.
5: 20 ತಾವು ಕೃಷಿ ಮಾಡ್ತಾ ಇದ್ದೀರಿ?
7: ಹಾಂ ಸರ್.
5: ಇಂಜಿನಿಯರಿಂಗ್ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಆ ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ, ಯಾಕೆ?
7: 2004 ಸರ್. ಬಿಫೋರ್ ಅಂದ್ರೆ ನಾನು ಕೃಷಿಗೆ ಅಥವಾ ನನ್ನ ತೋಟಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ ಒಬ್ಬರು ಬ್ರದರ್ ಇನ್ ಲಾ, ಅವರು ಮಹಾರಾಷ್ಟ್ರಕ್ಕೆ ಝೋನಲ್ ಆಫೀಸರ್ ಇದ್ದರು ಸರ್, ಪೆಸ್ಟಿಸೈಡ್ ಕಂಪನಿ ಒಳಗೆ. ಸೊ ಅವ್ರ ಜೊತೆಗೆ ನಾನು ಮಹಾರಾಷ್ಟ್ರ ಆಲ್ಮೋಸ್ಟ್ ಅವ್ರ ಜೊತೆಗೆ ಓಡಾಡಿದ್ದೆ ಸರ್. ಸೊ ಅವ್ರ ಜೊತೆಗೆ ಓಡಾಡಿದಾಗ ನಾನು ನೋಡ್ದೆ ಮಹಾರಾಷ್ಟ್ರ ಪರ್ಟಿಕ್ಯುಲರ್ ನಾಸಿಕ್ ಬೆಲ್ಟ್, ಅಲ್ಲಿಂದ ಅಕೋಲಾ, ಅಮರಾವತಿ, ನಂದುರ್ಬಾರ್ ಎಲ್ಲ ಕಡೆ ಓಡಾಡಿ ಸರ್, ಎಕ್ಸೆಪ್ಟ್ ವೆಸ್ಟರ್ನ್ ಮಹಾರಾಷ್ಟ್ರ. ಸೊ ದಟ್ ಟೈಮ್ ನಾನು ಐ ಡೋಂಟ್ ನೋ ವಾಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್, ನನ್ಗೆ ಗೊತ್ತಿದ್ದಿಲ್ಲ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು, ಸಾವಯವ ಕೃಷಿ ಏನು. ಜಸ್ಟ್ ಓಡಾಡಿದೆ ಅಂದ್ರೆ ಅವ್ರು ಎಷ್ಟು ಬೆಳೀತಾರೆ, ಎಷ್ಟು ಇಳು ತೆಗಿತಾರೆ, ಅವರು ಯಾವ ಥರ ಮೆಹನತ್ ಮಾಡ್ತಾರೆ. ಸೊ ಅಲ್ಲಿ ಒಂದು, ಮತ್ತೆ ಕೇರಳಗೆ ಒಂದು ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿನು ನೋಡ್ದ ಸಿಸ್ಟಮ್ ವಾಟ್ ದೇ ಅಡಾಪ್ಟ್, ತಮ್ಗದು ಹ್ಯಾಬಿಚುಯೇಟ್ ಮಾಡ್ಕೋತಾರೆ ಸರ್. ಇಂಚ್ ಒಂದು ಭೂಮಿಯನ್ನು ವೇಸ್ಟ್ ಮಾಡಲ್ಲ ಸರ್. ಬಟ್ ನಮ್ಮ ಹತ್ರ ಏನಾಗಿದೆ ಸರ್, ಎಲ್ಲ ಡ್ರೈಲ್ಯಾಂಡ್ ಇದ್ದಿದ್ದಕ್ಕೆ ಸಾಕಷ್ಟು ವೇಸ್ಟ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡಿದೆ ಅಬೌಟ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಫಾರ್ಮಿಂಗ್ ಅಲ್ಲಿ ನೋಡಿದೆ ಸರ್, ಇಂಟರ್ ಕ್ರಾಪಿಂಗ್ ಪರ್ಟಿಕ್ಯುಲರ್ಲಿ. ಸೊ ಅದು ನೋಡಿದಾಗ ಅವಾಗ ಅನಿಸ್ತು ಸಮಥಿಂಗ್ ವಿ ಹ್ಯಾವ್ ಟು ಗೋ ಡಿಫ್ರೆಂಟ್. ಯಾವಾಗ್ಲೂ ನಾವು ಒಂದು ವಿಚಾರ ಮಾಡ್ತೇವೆ ಸರ್, ರೈಟ್ ಫ್ರಾಮ್ ಸ್ಟಡಿಂಗ್ ಬೇರೆ ಬೇರೆ ಒಂದು ನಾವು ಟ್ರಯಲ್ ತಗೋಬೇಕು. ಸೊ ಮೈ ಫಾದರ್ ವಾಸ್ ದೇರ್ ಸರ್. ಸೊ ಅವರು 2008 ತೀರ್ಕೊಂಡ್ರು ಸರ್. ಸೊ 2004-2008 ಹಿ ಇಸ್ ಹೆಡ್ ಮಾಸ್ಟರ್ ಸರ್ ಇನ್ ದಯಾನಂದ್ ಹಿಂದಿ ಸ್ಕೂಲ್. ಸೊ ಅವರು

0: ಏನು ಅನುಭವ ಇತ್ತು ಕೃಷಿದು ಅದು ಒಂದು ಸ್ವಲ್ಪ ತೊಂದಿದೆ ಸರ್ ನಾನು ವಿದಿನ್ 3-4 ಇಯರ್ಸ್ ಒಳಗೆ. ಸೊ ಅವ್ರದ್ದು ಡೆತ್ ಆಗಿದ್ಮೇಲೆ ಪ್ಯೂರ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಕನ್ವರ್ಟ್ ಆಗಿದ್ದು ಸರ್, 100% ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟೆ ಸರ್. ಅದು ಹೇಗೆಂದ್ರೆ ಅಯ್ಯಪ್ಪಮ್ಮಸ್ಗೆ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಭಾಳ ಸುಪೀರಿಯರ್ ಸಜೆಷನ್ಸ್ ಕೊಡ್ತಿದ್ರು, ಅವ್ರಿಗೆ ಸದ್ಯಕ್ಕೆ ತೀರ್ಕೊಂಡಿದ್ದಾರೆ ಸರ್ ಅವರು. ಸೊ ಅವ್ರು ಹೇಳಿದ್ರು ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅವಶ್ಯಕತೆ ಇಲ್ಲ ಮಿಶ್ರ ಅವರೇ, ಸಾಕಷ್ಟು ನೀರಿದೆ, ನೀವು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಪದ್ಧತಿಯಲ್ಲಿ ನೀವು ಕೃಷಿ ಮಾಡೋದು ವಿಚಾರ ಮಾಡಿ. ಸೊ ಫಸ್ಟ್ ಅವರು ಜೀವಸಾರ ಬಗ್ಗೆ ಹೇಳಿದ್ರು ಸರ್, ಬಯೋಮಾಸ್ ಸಾಕಷ್ಟು ಇದೆ, ವರ್ಮಿ ಕಂಪೋಸ್ಟ್ ತಯಾರು ಮಾಡ್ಕೊರಿ, ಜೀವಸಾರ ಎದಕ್ಕಂದ್ರೆ ನೀವು ಏನು ಪೆಸ್ಟಿಸೈಡ್ಸ್ ಹೊಡಿತೀರಿ ಕೆಮಿಕಲ್, ಅದೇನು ಬೇಕಾಗಿಲ್ಲ. ಸೊ ಆಕಳು ಟೋಟಲಿ 18 ಪ್ರಕಾರದ ಎಲೆಗಳು ತಿನ್ನಲ್ಲ. ಅವು ಯಾವ್ಯಾವ ಅಂದ್ರೆ ಕಣಗಿಲ್ ಹೂವು, ಅದೇ ಸೀತಾಫಲ, ನೀಲ್ಗಿರಿ ಸರ್, ಬೇವಿಂದು, ಎಕ್ಕಿ ಗಿಡ, ಹಿಂಗ್ ಸಾಕಷ್ಟು ಇದೆ ಸರ್. ಔಡುಲ್ ಆಯ್ತು, ನಮ್ಮ ಮುತ್ತಲೆಲಿ, ಇವು ಎಲ್ಲ ತಿನ್ನಲ್ಲ ಸರ್. ಸೊ ಅದಕ್ಕೆ ನಾವು
1: ಆಕಳಿಯು ತಿನ್ನಂಗಿಲ್ಲ,
0: ತಿನ್ನಲ್ಲ ಸರ್. ಕುರಿ ಎಲ್ಲ ತಿನ್ನುತ್ತೆ,
1: ಕುರಿ ಎಲ್ಲ ತಿಂತಾರೆ, ಆಡು ಎಲ್ಲ ತಿಂತಾರೆ,
0: ಆಕಳು ತಿನ್ನಲ್ಲ. ಸೊ ಆಕಳಿದು ಇದೆಲ್ಲ ತಿನ್ನಲಾರದು ನಾವು ಅದಕ್ಕೆ ಜಮ ಮಾಡಿ ಅದಕ್ಕೆ ಒಂದು ಬ್ಯಾರಲ್ ನಲ್ಲಿ ಹಾಫ್ ಫಿಲ್ಡ್ ವಿತ್ ಲೀಫ್, ಮಿಕ್ಕಿದೆಲ್ಲ ವಾಟರ್,
1: ಅರ್ಧ ಎಲೆ ತುಂಬಬೇಕು, ಎಲೆ ಸೊಪ್ಪನ್ನು ತುಂಬಬೇಕು,
0: ಸೊಪ್ಪನ್ನು ತುಂಬಬೇಕು,
1: ಆಮೇಲೆ ನೀರು,
0: ಆಮೇಲೆ ನೀರು ಸ್ವಲ್ಪ ಒಂದು 2 kg ಅಷ್ಟು ಸೆಗಣಿ ಸರ್, ಅದು ಒಂದು ಹಾಕಿ, ಒಂದು 2 liters ಇದು ಕೌ ಯೂರಿನ್ ಗೋಮೂತ್ರ ಅದ್ರೊಳಗೆ ಹಾಕಿ 20 days ತನಕ ನಾವು ಬಿಟ್ಬಿಡ್ತೇವೆ ಸರ್. ಅದಕ್ಕೆ ಒಂದು ಸ್ಟಿಕ್ ತಗೊಂಡು ಅದಕ್ಕೆ ಕ್ಲಾಕ್ ವೈಸ್
1: ತಿರುಗಿಸ್ತಾ ಇರ್ತೀವಿ
0: ಸರ್, ಪರ್ ಡೇ 1 time ಸರ್, ಅದು ಹೆಚ್ಚಿಗಿಲ್ಲ ಸರ್. ಸೊ ಅದ್ರ ಒಳಗೆ ಏನು ರಸ ಇರುತ್ತೆ ಸರ್ ಲೀವ್ಸ್ ಒಳಗೆ, ಅದು ಪೂರ ಇದ್ರ ನೀರ್ ಒಳಗೆ ಬಂದ್ಬಿಡುತ್ತೆ ಸರ್.
1: ಅಂದ್ರೆ ಎಲೆಯ ಒಳಗಿಂದ ಏನು ಸಾರ ಇರ್ತದ, ಅವೆಲ್ಲ ನೀರ್ನೊಳಗೆ
0: ಬರ್ತವೆ ಸರ್. ಸೊ ಅದು ಬಂದಿದ್ಮೇಲೆ ಇಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಸ್ಮೆಲ್ ಸರ್. ಈಗ ಸದ್ಯಕ್ಕೆ ನಾನು ತೊಗರಿ ಡಿಬ್ಲಿಂಗ್ ಮಾಡಿದ್ದೀನಿ ಸರ್, ಯಾವಾಗ್ಲೂ ನಾನು ತೊಗರಿ ಡಿಬ್ಲಿಂಗ್ ಮಾಡಿದ್ದೆ ಸರ್,
1: ಉರಿಸ್ತೀನಿ.
0: ಹಾ ಸರ್,
1: ಮೊದಲಿಂದನೂ ಹಂಗೆ ಮಾಡ್ತಾ ಇದ್ದೀನಿ
0: ಸರ್. ರೈಟ್ ಫ್ರಮ್ 2008 ಸರ್ BSMR ವೆರೈಟಿ ಬಂದಿತ್ತು. ಸೊ ಇದಕ್ಕೆ ಗೈಡೆನ್ಸ್ ಮಾಡಿದ್ರು ಅಂದ್ರೆ ನಮ್ಮ ತೆಗಳಿ ಸರ್, ಬಬ್ಲಾ ಸರ್, ಧಾರವಾಡ ಯೂನಿವರ್ಸಿಟಿ ಎಸ್ ಎ ಪಾಟೀಲ್ ಸರ್, ಧರ್ಮರಾಜ್ ಸರ್, ಇವರೆಲ್ಲ ಗೈಡೆನ್ಸ್ ಒಳಗೆ ಇದು ಮಾಡ್ತೀವಿ ಸರ್. ಸೊ ಅವಾಗ ಒಂದು ಟ್ರಯಲ್ ತೊಗೊಳೋರು ಅಂತೇಳಿ ಒಬ್ಬರು ಮಾಡಿದ್ದಿರಿ ಸರ್ ಇಲ್ಲಿ ಪಟ್ಟಣದಾಗ, ಅವ್ರ ಬಳಿ ಹೋಗಿ BSMR ಸೀಡ್ಸ್ ತಂದು 3x4 ಅಂದ್ರೆ 4 feet ಲೈನ್ ಟು ಲೈನ್ ಸರ್, ಸಾಲಕ್ ಸಾಲ 4 feet, ಬೀಜಕ್ಕೆ ಬೀಜ 3 feet ಸರ್ ಒಂದು ಪ್ಲಾಟ್, ಮತ್ತು 5x4 6x5 ಈ ತರ 3 ಪ್ಲಾಟ್ ಮಾಡಿದೆ ಸರ್. ಸೊ ನನ್ನ ತೋಟದಲ್ಲಿ ಅದು ಸಾಯಿಲ್ ಕ್ವಾಲಿಟಿ ಬರೋದು ಸಿ ಅಥವಾ ಡಿಗ್ರೇಡ್ ಸಾಯಿಲ್ ಸರ್, ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಸಾಯಿಲ್ ಸರ್ ಅದು. ಸೊ ಅದರೊಳಗೆ ಅಪ್ಪರೇನ್ ಬೆಳಿತಿರುವ ಅರ್ಧ ಜೋಳ ಚೀಲ ಸರ್, ಅಂದ್ರೆ ಆಲ್ಮೋಸ್ಟ್ 50 kg ಪರ್ ಎಕರ್ ತೊಗರಿ ಆಗಿತ್ತಂದ್ರೆ ಬಹಳ ಖುಷಿ ಆಗ್ತಿರ, ಬಹಳ ಬೆಳಿತು ಅಂತ ಹೇಳ್ತಾರ, ಹುಡುಕಾಡಿದ್ದಂಗಿತ್ತು ಸರ್ ಅದು,
1: ಅಂದ್ರೆ ಅಷ್ಟು ಭೂಮಿ ಸರಿ ಇಲ್ಲ,
0: ಸರಿ ಇಲ್ಲ ಸರ್. ಸೊ ಅದಕ್ಕೆ ನಾನು ಊರಿಸಿದೆ ಸರ್ ಇದು. ಸರ್ ಅವರು ಅವಾಗ ಇದ್ರು, ಇದು ನೋಡಿ ಸರ್ 2006 and 2007 ಸರ್ ಇದು. ಸೊ ಅವಾಗ ಅವರು ನೋಡಿದ್ರು 5 acres ಅನ್ನ ಡಿಬ್ಲಿಂಗ್ ಮಾಡಿದ್ ಸರ್ ಇದು. ಸೊ 30 bags ಜೋಳ ಚೀಲ,
1: 30 chila ಅದು,
0: 30 chila ಅದು ಸರ್.
1: ಎಷ್ಟು
0: 6 bags ಬಂತು ಸರ್,
1: 1 acre 6 chila ಜೋಳ ತಗೊಂಡ್ರಿ,
0: ತೊಗರಿ ಸರ್,
1: ತೊಗರಿ ತಗೊಂಡ್ರಿ
0: ಸರ್. ಸೊ ಅವಾಗ ಅದು ನೋಡಿ ಬಹಳ ಖುಷಿ ಆಗಿರು ಸರ್,
1: ಅರ್ಧ ಚೀಲದಿಂದ 6 chilaಗೆ ಬಂದ್ರಿ.
0: ಸೊ ಅವಾಗ ಅವ್ರಿಗೆ ಅನಿಸ್ತು ಈಗ ನಮ್ಮ ಮಕ್ಕಳು ಕೃಷಿ ಮಾಡ್ತಾರ, ಸ್ವಲ್ಪ ಭರವಸೆ ಆಯ್ತು, ಇಲ್ಲಾಂದ್ರೆ ಇವತ್ತು ನಾಡು ಸರ್ ಓದಿದ್ಮೇಲೆ ಇದಕ್ಕೆ ಹೋಗಲ್ಲ. ಈಗ ನೋಡಿ
1: ಅದ್ರೊಳಗೆ ತಾವು ಸಿವಿಲ್ ಮಾಡಿ ಆಕರ್ಷಕವಾದಂತಹ ಒಂದು ಜಾಬ್ ಕೆಲಸ ಅದ್ರೊಳಗೆ, ಮತ್ತೆ ಈಗಿನ ದಿವಸಗಳಲ್ಲಂತೂ ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಆದಾಯ ಅಂತಂದ್ರೆ ಅದನ್ನು ಬಿಟ್ಟು ನೀವು ಈ ಕಡೆ ಕೃಷಿಗೆ ಬರ್ತಾ ಇದ್ದೀರಿ.
0: ಅದ್ರೊಳಗೆ ಇದ್ರೊಳಗೆ ಏನ್ ಡಿಫ್ರೆನ್ಸ್ ಸರ್, ಅದ್ರೊಳಗೆ ಕನ್ಸಲ್ಟೆನ್ಸಿನು ಮಾಡಿದ್ರು, ಐ ಆಮ್ ಡಿಪೆಂಡಿಂಗ್ ಆನ್ ಲೇಬರ್ಸ್, ಐ ಆಮ್ ಡಿಪೆಂಡಿಂಗ್ ಆನ್ ದ ಓನರ್, ಎಲ್ಲ ಅವ್ರ ಇದ್ರ ಮೇಲೆ ಸರ್. ಜಸ್ಟ್ ಗೈಡೆನ್ಸ್ ಕೊಡೋದು, ನಮ್ಮ ಫೀಸ್ ಕೊಡೋದು, ಅಲ್ಲಿ ಆದ್ಮೇಲೆ ಕಾಂಪಿಟಿಷನ್ ಹೆಚ್ಚಿಗೆ ಆಯ್ತು ಸರ್, ಸಾಕಷ್ಟು ಹೊಸ ಇಂಜಿನಿಯರ್ ಅಂದ್ರು. ಬಟ್ ಇಲ್ಲಿ ಏನದ ಸರ್, ಇಲ್ಲಿ ವಿ ಆರ್ ದ ಎಂಟರ್ಪ್ರೈಸ್. ನನ್ನ ಹತ್ರ ಈಗ ಲೇಬರ್ಸ್ ಇದ್ದಾವೆ ಸರ್, 10-15 ಲೇಬರ್ಸ್, ಇಯರ್ಲಿ ಲೇಬರ್ 2 families ಇದಾವೆ ಸರ್. ಸೊ ಇವ್ರಿಗೆ ಒಂದು ಆದಾಯ ಕೊಟ್ಟಂಗೆ ಸರ್ ಇದು. ಮ್ಯಾಕ್ಸಿಮಮ್ ನಾನು ಲೇಬರ್ ಓರಿಯೆಂಟೆಡ್ ಕೆಲಸ ಮಾಡ್ತೇನೆ ಸರ್ ತೋಟದಲ್ಲಿ, ಮಷಿನರಿ ಪಾರ್ಟ್ ಇಸ್ ಸಮ್ವಾಟ್ ಅದು ಕಡಿಮೆ ಮಾಡ್ತೇನೆ,
1: ಬಹಳ ಕಡಿಮೆ ಮಷಿನರಿ ಯೂಸ್ ಮಾಡೋದು, ಬಹಳ ಕಡಿಮೆ.
0: ಬಟ್ ಈಗ ಏನಾಗ ಸರ್ ಈ ಸ್ಥಿತಿ ಆಸ್ ಅಂಡ್ ನೌ ಟುಡೇಸ್ ಇವತ್ತಿಂದು ನಮ್ಮ ಮಷಿನರಿ ಪಾರ್ಟ್ ಹೋಗಬೇಕಾಗಿತ್ತು.
1: ಹೌದು ಹೌದು,
0: ಯಾಕಂದ್ರೆ ಈಗ ಲೇಬರ್ ಸಿಗಲ್ಲ ಸರ್. ಲಾಸ್ಟ್ 3-4 years ಬ್ಯಾಕ್ ಒಂದು 12 cattle ಅವ್ರಿಗೆ ಮೇಯಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಳ್ ಸಿಕ್ತಿತ್ತು ಮಾಡ್ತಿತ್ತು. ಬಟ್ ಸರ್ ಈಗ ಯಾರು ಸಿಗಲ್ಲ,
1: ಸಿಗುವುದಿಲ್ಲ.
0: ಈಗ ನಮ್ಮ ಅಗ್ರಿಕಲ್ಚರ್ ಮಾಡೋರು ಸಿಗಲ್ಲ ಸರ್, ಅವ್ರಿಗೆ ನಾಲೆಜ್ ಇದ್ದವ್ರು ಸಿಗಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ಆದಾಗ ವಿ ಹ್ಯಾವ್ ಟು ಗೋ ಫಾರ್ ಮೆಕಾನಿಕ್.
1: ಅಡ್ಡಿಲ್ಲ. ಈಗ ನೀವು ಯಾವಾಗ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತ ವಿಚಾರ ಮಾಡಿದಾಗ ಇವೆಲ್ಲ ಸವಾಲುಗಳಿದ್ದು ಇದ್ರ ಬಗ್ಗೆ ವಿಚಾರ ಮಾಡ್ಲಿಲ್ಲ

0: ಸರ್ ವಿಚಾರ ಮಾಡಿದ್ದ. ಬಟ್ ಏನಿತ್ತು, ಎಲ್ಲರದು ಎನ್ಕರೇಜ್ಮೆಂಟ್ ಒಂದು ಇನ್ಸ್ಪಿರೇಷನ್ ಇತ್ತು ಎಲ್ಲರದು, ಈ ತರ ಅವ್ರು ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು. ಸೊ ಸ್ವಲ್ಪ ಓಡಾಡಿದ್ದಲ್ಲ ಸರ್ ಮಹಾರಾಷ್ಟ್ರ, ನಾನು 3 acres 4 acres ಲ್ಯಾಂಡ್ ಒಳಗೆ ಸರ್ ಹೀಸ್ ಕರೋಡ್ಪತಿ. ಇನ್ನು 20 acres ಲ್ಯಾಂಡ್ ಒಳಗ
1: ಏನೆಲ್ಲ ಮಾಡಬಹುದು ಅಂತ ಹೇಳಿ,
0: ಏನೆಲ್ಲ ಮಾಡಬಹುದು. ಇಲ್ಲಿ ನಾವು ಲೋನ್ ಹೋಲ್ಡರ್ ಸರ್, ಇಲ್ಲಿ ನಾವು ಲೋನ್ ತಗೊಂಡು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಹೇಳಿ ಎಲ್ಲ ಇದು ಎಲ್ಲ. ಬಟ್ ದೇ ಆರ್ ಕ್ರೋಡ್ಸ್ಪತಿ. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಇತ್ತು ಅವಾಗೂ ಇಲ್ಲ ಅಂತ ಹೇಳಿಲ್ಲ ಸರ್. ಬಟ್ ಈಗ ಸದ್ಯಕ್ಕೆ ಬಹಳ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಬಬ್ಲಾ ಸರ್ ಬಂದಿರು ಸರ್, ಅದರ ಜೊತೆ ಹೆಗಲ್ ಸರ್, ಎಸ್ ಎ ಪಾಟೀಲ್ ಸರ್, ಬಬ್ಲಾ ಸರ್, ಅವ್ರು ಒಂದು ಅಡಾಪ್ಟ್ ಮಾಡ್ಕೊಂಡಿರು ಸರ್ ವಿಲೇಜ್ ಕಮಲಾಪುರ್. ಎಸ್ ಎ ಪಾಟೀಲ್ ಸರ್ ಅವರು
1: ಬಿರಾಳ.
0: ಹಾಂ ಸರ್. ಸೊ ಗೋ ಫಾರ್ ಹಾರ್ಟಿಕಲ್ಚರ್. ಅವಾಗೆಲ್ಲ ಲವಂಚ ಒಂದು ಹಚ್ಚಿದ್ದ ಸರ್, ಬಬ್ಲಾ ಸರ್ ಕಳಿಸಿದ್ರು, ಅಶ್ವಗಂಧ ಮಾಡಿದ ವೆರಿ ಫಸ್ಟ್ ಸರ್ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಸಾಕಷ್ಟು ಬೆಳೆದಿತ್ತು ಬಟ್ ಬೈಬ್ಯಾಕ್ ಎದ್ದಿದ್ದಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದು ಅಲ್ಫಾನ್ಸೋ ಮ್ಯಾಂಗೋ ನರ್ಸರಿ ಕಳಿಸಿದ್ರು ಸರ್, ಕಾಲಾ ಜಾಮೂನ್ ಇದು ಕಳಿಸಿದ್ರು ಸರ್, ಫಾರೆಸ್ಟ್ರಿ ಒಳಗೆ ಟೀಕ್ ಕಳಿಸಿದ್ರು ಸರ್. ಸೊ ಇವತ್ತೇನು ಅಲ್ಫಾನ್ಸೋನ ಸೇಲ್ ಮಾಡ್ತಾ ಇದ್ದೀನಿ ಸರ್, ಅದೇ ಅಲ್ಫಾನ್ಸೋ ಇದೆ ಸರ್, ಅದೇ ಬೇನಿಶರ್ ಯಾವುದೇ ಮಲ್ಲಿಕ ಅವ್ರು ಕಳಿಸಿದ್ದೇ ಇದೆ ಸರ್, ಅದಕ್ಕೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಸರ್ ಅದು. ಸೊ ಅವ್ರು ಬಂದಾಗ ಶುಗರ್ ಕೆನ್ಗೆ ನಾ ಹೋಗಿದ್ದ ಸರ್, ಮಿಶ್ರ ಅವ್ರು ಸ್ವಲ್ಪ ಶುಗರ್ ಕೆನ್ ಹೋಗ್ರಿ, ಆರ್ಗ್ಯಾನಿಕ್ ಜಾಗ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು ಕೋಶಿಶ್ ಮಾಡ್ರ ಅಂತ ಒಂದು ಹಿಂಗೆ ಡಿಸ್ಕಷನ್ ಆಯ್ತು ಸರ್. ಸೊ ಅವಾಗ ಆರ್ಗ್ಯಾನಿಕ್ ನನ್ಗೆ ಗೊತ್ತಿದ್ದಿಲ್ಲ ಸರ್, ಜಾಗ್ರಿ ಹೆಂಗೆ ತಯಾರು ಮಾಡ್ತಾರೆ ಏನು ತಯಾರು ಮಾಡ್ತಾರೆ ಎಲ್ಲ ಅವ್ರು ತಿಳಿಸಿ ಹೇಳಿದ್ರು. ತೆಗಳಿ ಸರ್ ಇದ್ರು, ಎಸ್ ಎ ಪಾಟೀಲ್ ಸರ್ ಇದ್ರು, ಒಂದು ಉದಾಹರಣೆ ಕೊಟ್ಟರು ಸರ್, ಮೇ ಬಿ ಹೆಸರು ನಂದು ತಪ್ಪಬಹುದು ಸರ್, ಅದು ಬಿ ಆರ್ ಪಾಟೀಲ್ ಸರ್ ಅಂತ ಹೇಳಿ ಎಂ ಪಿ ಇದ್ರು ಸರ್ ಬಾಗಲಕೋಟೆ, ನಂಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದು. ಅವ್ರ ಸಿಸ್ಟರ್ ಒಬ್ಬರು ಅನುಪರ್ಣ ಪಾಟೀಲ್ ಅಂತೇಳಿ. ಸೊ ಅಟ್ ದಟ್ ಟೈಮ್ 6 rupees per kg ಬೆಲ್ಲ ರೇಟ್ ಸರ್, ನಮ್ಮ ಮಾರ್ಕೆಟ್ ರೇಟ್
1: 6 rupees per kilo.
0: ಹಾ 6 rupees per kilo ಸರ್, ಹೋಲ್ಸೇಲ್ ರೇಟ್ 600 rupees ಕ್ವಿಂಟಲ್ ಸರ್, ಆಲ್ಮೋಸ್ಟ್ 6-7 rupees 8 rupees ಅವಾಗ ಅಷ್ಟೇ ಇತ್ತು ಸರ್. ಅವ್ರ ಸಿಸ್ಟರ್ ಅನ್ನಪೂರ್ಣ ಪಾಟೀಲ್ ಇದ್ರು ಸರ್, ಶಿ ಇಸ್ ದ ಫಸ್ಟ್ ಲೇಡಿ ಇನ್ ಅವರ್ ಕರ್ನಾಟಕ. ಅವರು ಜಾಗ್ರಿ ತಯಾರು ಮಾಡಿದ್ದು.
1: ಅನ್ನಪೂರ್ಣ ಪಾಟೀಲ್ ಅವರು ಮೊದಲು ಬೆಲ್ಲ ತಯಾರು ಮಾಡಿದ್ರು,
0: ಮೊದಲು ಆರ್ಗ್ಯಾನಿಕ್ ಆಗ್ತಿತ್ತು ಸರ್. ಅಂದ್ರೆ ಈ ಒಂದು ಪೀರಿಯಡ್ ಒಳಗ ಅವ್ರು ಒಂದು ಮಾಡಿ ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವಾಗ ನಾನು ಬಬ್ಲಾ ಸರ್ ಹೀಗೆ ಡಿಸ್ಕಷನ್ ಕೇಳಿದೆ ಸರ್, ಅಲ್ಲಿ ನಾವು ಸೇಲ್ ಮಾಡಬೇಕು, ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ 6 rupees ಇದ್ದಾಗ ಅಲ್ಲಿ 26-27 rupees, ಆಲ್ಮೋಸ್ಟ್ 5 times,
1: 4-5 times
0: ಹೆಚ್ಚಿಗೆ. ಅದು ಏನ್ ಮಾಡ್ತಾರೆ, ಸೊ ಆಯುರ್ವೇದಿಕ್ ಮೆಡಿಸಿನ್. ಸೊ ಅದು ಆಯುರ್ವೇದಿಕ್ ಮೆಡಿಸಿನ್ ಮತ್ತೆ ವಾಪಸ್ ನಮ್ಮ ಇಂಡಿಯಾ ಬರುತ್ತೆ,
1: ಭಾರತಕ್ಕೆ ಬರುತ್ತೆ.
0: ಅವಾಗ ಇಮಿಡಿಯೇಟ್ ನಂದು ಒಂದು ಥಾಟ್ ಬಂತು ಸರ್, ವೈ ಶುಡ್ ನಾಟ್, ಅಂದ್ರೆ ನಾವು
1: ಕೃಷಿ
0: ತಯಾರು ಮಾಡಿ ಇದೇ ಪ್ರಾಡಕ್ಟ್ಸ್ಗಳು ನಮ್ಮ ಜನರಿಗೆ ನಾವು ಅದೇ ಚಲೋ ಆಹಾರವನ್ನು ತಿನ್ನಿಸಿ ಅವರಿಗೆ ಯಾವ್ದನ್ನು ಬಿಮಾರಿಗಳು ಬರಲಾರ್ದಂಗ್ ನೋಡ್ಕೊಂಡಿವಿ ಅಂದ್ರೆ ಸರ್,
1: ಮತ್ತೆ ವಿದೇಶಿ ವಿನಿಮಯ ಮತ್ತೆ ಉಳಿತದಲ್ಲ,
0: ಮತ್ತೆ ಉಳಿತದ. ಸೊ ಅದು ಒಂದು ಬಿಗ್ ಥಾಟ್ ಸರ್, ಅದು ಒಂದು ಚೇಂಜ್ ಆಗಿದ್ದಕ್ಕೆ ಇಮಿಡಿಯೇಟ್ ಚೇಂಜ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟು
1: ಮಾಡಿದ್ರಿ. ಸ್ಟಾರ್ಟ್ ಮಾಡಿದೆ
0: ವೆರಿ ಫಸ್ಟ್ ಆರ್ಗ್ಯಾನಿಕ್ ಜಾಗ್ರಿ ತಯಾರು ಮಾಡಿದೆ ಸರ್, ಆರ್ಗ್ಯಾನಿಕ್ ಇದು ತೊಗರಿ ಬೆಳೆಸ್ದ ಸರ್. ಅದಕ್ಕೆ ಇನ್ನೊಂದು ಸರ್, ಈಗ ನಾವು ಆರ್ಗ್ಯಾನಿಕ್ ತೊಗರಿ ಬೆಳೆದಾಗ ನಾವು ಮಾರ್ಕೆಟ್ ಕಳಿಸ್ಲಿಕ್ಕೆ ಆಗಲ್ಲ ಸರ್. ಸೊ ವಿ ಹ್ಯಾವ್ ಟು ಗೋ ಫಾರ್ ಬೈ ಪ್ರಾಡಕ್ಟ್ಸ್. ದಾಲ್ ಮಾಡಿದ್ದೆ ಸರ್. ಸೊ ದಾಲ್ ಮಾಡಿದ್ಮೇಲೆ ಈ ವರ್ಷ ನಾನು 200 rupees per kg ತೊಗರಿ ಬೆಳೆ ಮಾರಿದ್ದೆ.
1: ಹೌದಾ?
0: ಸರ್, ಇಲ್ಲೇ ಲೋಕಲ್ ಪ್ಲಸ್ ಬೆಂಗಳೂರು ಮೈಸೂರು ತುಮಕೂರು ಆಯ್ತು.
1: ಮಾರ್ಕೆಟಿಂಗ್ ಅಂದ್ರೆ ಹೆಂಗ್ ಮಾಡಿದ್ರಿ ಈಗೇನು?
0: ಹಾ ಸರ್,
1: ನಿಮ್ಮ ಸ್ನೇಹಿತರ ಬಳಗದಲ್ಲಿ ಕೊಟ್ಟರು ಅಥವಾ ಹೆಂಗ್ ಮಾಡಿದ್ರಿ ಸರ್?
0: ಕೋವಿಡ್ ಬಂದಾಗ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಒಳಗೆ ಮೌಸಂಬಿನೂ ಇತ್ತು ಸರ್ ನನ್ನ ಹತ್ರ. ಸೊ ಮೌಸಂಬಿ ಭಯಂಕರ ಇಳ್ಳು ಬಂದಿತ್ತು ಸರ್, ಬಹಳ ಇದು ಇತ್ತಲ್ಲ ಸರ್ ಕೋವಿಡ್ ಒಳಗೆ. ಎಲ್ಲಿಂದ ನಾವು ಓಡಾಡಬಾರ್ದು, ಹೋಗ್ಬಾರ್ದು, ಔಟ್ ಸೈಡ್ಸ್ ನಾವು ಹೋಗಿ ಸೇಲ್ ಮಾಡೋದಾಗಲ್ಲ. ಇಮಿಡಿಯೇಟ್ ವಾಟ್ಸಪ್ ಗ್ರೂಪ್ಸ್ ತಯಾರು ಮಾಡೋದು ಸರ್, 3-4 WhatsApp groups ತಯಾರು ಮಾಡೋದು. ಗ್ರೂಪ್ಸ್ ತಯಾರು ಮಾಡಿ ಬ್ರಾಡ್ಕಾಸ್ಟ್ ಗ್ರೂಪ್ ಸರ್, ಅದ್ರೊಳಗೆ ನೋ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್
1: ಏನೂ ಇಲ್ಲ, ಬರೀ ಬಿಸ್ನೆಸ್
0: ಮೇಜರ್
1: ಮಾರ್ಕೆಟಿಂಗ್.
0: ಹಾ, ನಾ ಕಳಿಸಿದ ಮೆಸೇಜ್ ಅವ್ರಿಗೆ ಸರ್, ಅವ್ರು ಕಳಿಸಿದ ನನಗೆ ಇಂಡಿವಿಜುವಲ್ ಬರ್ತೀವಿ ಸರ್ ಮೆಸೇಜ್. ಸೊ ಅದ್ರೊಳಗೆ ನಾ ಹಾಕ್ಬಿಟ್ಟೆ ಸರ್, ಆನಿಯನ್ ಇದೆ, ಆರ್ಗ್ಯಾನಿಕ್ ತೊಗರಿ ಬೇಳೆ ಇದೆ, ಮತ್ತೆ ಇದು ಮೌಸಂಬಿ ಇದೆ, ಮ್ಯಾಂಗೋ ಇದೆ, ಎಲ್ಲ ಗ್ರೂಪ್ ಒಳಗೆ. ಈಗ ಸದ್ಯಕ್ಕೂ ಗ್ರೂಪ್ ಒಳಗೆ ಸರ್. ಸೊ ಯು ಕಾಂಟ್ ಇಮ್ಯಾಜಿನ್ ಸರ್, ಫಸ್ಟ್ ಟೈಮ್ ಅಷ್ಟೊಂದು ಚಲೋ ರೇಟ್ ಸಿಕ್ಕಿತ್ತು ನನಗೆ ಮೌಸಂಬಿದು. ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ ಅವ್ರು ಹೋದಾಗ ಒಂದೇ ಒಂದು ಹೇಳ್ತಾರೆ ಸರ್, ನಿಮಗೆ ಮೌಸಂಬಿ ಜ್ಯೂಸ್ ಕುಡೀರಿ, ಇಟ್ ಈಸ್ ಅ ಸಿಟ್ರಸ್ ಫುಡ್. ಈಚ್ ಆ್ಯಂಡ್ ಎವ್ರಿ ಡಾಕ್ಟರ್ ವಿಲ್
1: ವಿಟಮಿನ್ ಸಿ
0: ಸರ್, ವಿಟಮಿನ್ ಸಿ ಇರ್ತದೆ, ಅದು ಇಮ್ಯುನಿಟಿ ಪವರ್ ಹೆಚ್ಚಿಗೆ. ಸೇಮ್ ಪೀರಿಯಡ್ ಒಳಗೆ ಸರ್ DNA ಒಂದು ನ್ಯೂಸ್ ಚಾನೆಲ್ GT ಒಳಗೆ ಬರ್ತಿತ್ತಲ್ಲ ಸರ್, ಅವ್ರು ಒಂದು ಮೌಸಂಬಿ ಬಗ್ಗೆ ಒಂದು ಎಪಿಸೋಡ್ ಇಟ್ಟಿರ್ ಸರ್. ಸೊ ಇಟ್ ಕಂಟೆಂಟ್ಸ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್. ಸೊ ಇದು ಒಂದು ಹೈಲೈಟ್ ಮಾಡುದು ಸರ್, ಎಲ್ಲರೂ ಇನ್ಫಾರ್ಮೇಶನ್ ಏನಾರ ಸಿಕ್ತಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬಿಡ್ತೀನಿ ಸರ್. ಸೊ ದಟ್ ಈಗ ಎಲ್ಲರಿಗೂ ಅದು ಗೊತ್ತದ, ಮಿಶ್ರ ಅಂತ ಇರಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ದೇ ಆರ್ ವೆರಿ ಪ್ಯೂರ್ ಅಂಡ್
1: ಪ್ಯೂರ್ ವಿಶ್ವಾಸ ಇತ್ತು ನಿಮ್ಮ ಉತ್ಪನ್ನಗಳ ಮೇಲೆ.
0: ಯಸ್ ಸರ್, ಈ ವರ್ಷ ಸರ್ ಮ್ಯಾಂಗೋ ಸೀಸನ್ ಭಯಂಕರ ಪ್ರಾಫಿಟೇಬಲ್ ಇತ್ತು ಫಸ್ಟ್ ಟೈಮ್ ಸರ್. ಅಲ್ಫಾನ್ಸೋನು ಸರಿಯಾಗಿ ಬಂದಿತ್ತು ಸರ್, ಹೇಳಿ ಬೇನಿಶಾನ ಮಲ್ಲಿಕಾ ಇವು 3 varieties ಸರ್.
1: ಈ ಸಲ ಮತ್ತೆ ಮಾವಿನ ಇಳುವರಿ ಹೆಂಗಾಯ್ತು ನಿಮಗೆ?
0: ಚೆನ್ನಾಗಿ ಆಗಿದೆ ಸರ್,

0: ಅಲ್ಫಾನ್ಸೋ 300 ರುಪೀಸ್ ಕೆ ಜಿ ಸೇಲ್ ಮಾಡಿದ್ದೀನಿ ಸರ್.
1: ಓಹೋಹೋ.
0: ಬೇನಿಶಾನ್ ಆ್ಯಂಡ್ ಮಲ್ಲಿಕಾ 150 ಪರ್ ಕೆ ಜಿ ಸೇಲ್ ಮಾಡಿದ್ದೀನಿ ಸರ್. ಸೊ ಇದಕ್ಕೆ ಮೇಂಟೈನ್ ಮಾಡಲಿಕ್ಕೆ ಏನದ ಸರ್, ಆ್ಯಕ್ಚುಲಿ ಸ್ವಲ್ಪ 3-4 ಇಯರ್ಸ್ ನನಗೆ ಭಾಳ ಕಷ್ಟ ಆಯಿತು.
1: ಈಗ ಗ್ರಾಹಕರು ನಿಮ್ಮಲ್ಲೇ ಬಂದು ತೊಗೊಂಡು ಹೋದ್ರು ಅಥವಾ ನೀವು ಕಳಿಸ್ತೀರಿ ಅವರಿಗೆ?
0: ಬಲ್ಕ್ ಇತ್ತಂದ್ರೆ ನಾ ಡೆಲಿವರಿ ಕೊಡ್ತೀನಿ ಸರ್. ಬಲ್ಕ್ ಆರ್ಡರ್ ಇತ್ತಂದ್ರೆ ಇಲ್ಲಾದ್ರೆ ಸೀದಾ ಅವ್ರ ಮನೆಗೆ ಬಂದು ಪರ್ಚೇಸ್ ಮಾಡಿಬಿಡ್ತಾರೆ ಸರ್.
1: ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇಲ್ಲ ನಿಮಗೆ, ಮಾರಾಟ ಮಾಡುವಂತದ ಸಮಸ್ಯೆ ಇಲ್ಲ,
0: ಮಲ್ಟಿಪ್ಲೈ ಆಗ್ತಾ ಇದೆ ಸರ್.
1: ಮಾವಿನ ಹಣ್ಣು ಅಡ್ಡಿ ಇಲ್ಲ, ಉಳಿದಂತಹ ಉತ್ಪನ್ನಗಳು ಹೆಂಗಂತ?
0: ಆನಿಯನ್ ಸರ್, ಆನಿಯನ್ 10 ಕೆಜಿ ಪ್ಯಾಕ್ಸ್ ಮಾಡ್ತೇನೆ ಸರ್. 10 ಕೆಜಿ ಬೇಗ 300 ರುಪೀಸ್, 350 ರುಪೀಸ್ ಮಾರ್ಕೆಟ್ ನೋಡಿ. ಮಾರ್ಕೆಟ್ಗಿಂತ ನಮ್ದು 20-25% ಹೆಚ್ಚಿಗಿರ್ತದೆ, ಏಕೆಂದ್ರೆ ನಮ್ದು ಈಲ್ಡ್ ಕಡಿಮೆ ಇರುತ್ತೆ ಸರ್. ಈಗ ನಾವು ಪೆಸ್ಟಿಸೈಡ್ ಯೂಸ್ ಮಾಡಿದ್ದು, ಸಪೋಸ್ ತೊಗರಿ 1 ಎಕರೆಕ 10 ಕ್ವಿಂಟಲ್ಸ್ ಬಂತಂದ್ರೆ ನಮ್ದು 4-5 ಕ್ವಿಂಟಲ್ಸ್ ಬರುತ್ತೆ ಸರ್. ಸೊ ನಾವು ಸರ್ವೈವ್ ಆಗ್ಬೇಕಲ್ಲ ಸರ್.
1: ಅಂದ್ರೆ ಒಂದ್ ಸ್ವಲ್ಪ ಬೆಲೆ ಹೆಚ್ಚು ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಹೇಳ್ತಾವೆ. ಅದು ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಅದ ಅಂತೀರಿ? ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಸುಧಾರಣೆ ಆಯಿತು, ಮತ್ತೆ ಅದು ಸುಸ್ಥಿರವಾಗಿ ಸಸ್ಟೈನೇಬಲ್ ಆಗಿ ಉಳಿತು ಅಂತಂದ್ರೆ ನಿಮ್ಮ ಉತ್ಪನ್ನ ಕೂಡ ಅಷ್ಟೇ ಒಂದು ಸುಸ್ಥಿರತೆ ಬರ್ತದೆ.
0: ಬಟ್ ನಾನು ಈಗ ಆಲ್ಮೋಸ್ಟ್ 2008 ಟರ್ನ್ ಆಗಿದ್ದು, ಸೊ 2004 ನಾನು ಕೃಷಿಗೆ ಹೋಗಿನಿ ಸರ್. ಬಟ್ ಪ್ಯೂರ್ ಆರ್ಗಾನಿಕ್ ಮಾಡೋದು 2008. ಲ್ಯಾಂಡ್ ಒಳಗೆ ನೀವು ಕಾಲಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರ್ ಅಂಡ್ ಆರ್ಗಾನಿಕ್ ಇದೆ, ಸಾವಯವ ಇದೆ ಇಲ್ಲ
1: ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡ್ತಾರೆ.
0: ಫುಲ್ ಪೊರಸ್ ಇರುತ್ತೆ ಸರ್. ಇದು ಏನಾಗಿರುತ್ತೆ ಸರ್, ಇದು ಪೆಸ್ಟಿಸೈಡ್ ಹಾಕಿದ್ದು ಅಥವಾ ಫರ್ಟಿಲೈಸರ್ ನಾವು ಹಾಕಿ ಇದು ಮಾಡಿದ್ದು ಹಾರ್ಡ್ ಆಗಿತ್ತು,
1: ಹಾರ್ಡ್ ಇರ್ತದೆ, ಬೆರೆಸಿರ್ತದೆ.
0: ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು
1: ಕೃಷಿ ಹೊಂಡ ಮಾಡಿ.
0: ಹಾ ಸರ್, ನಂದು ಹೊಲದ ರೇನ್ಫಾಲ್ ಸೀಸನ್ ಒಳಗೆ ಏನು ಸರ್ಪ್ಲಸ್ ವಾಟರ್ ಇರುತ್ತೆ ಸರ್, ಅದಕ್ಕೊಂದು ಓಪನ್ ಡ್ರೈನ್ ಮಾಡಿಕೊಂಡು ಒಂದು 40x100 ಫೀಟ್ ಅಡಿದ್ದು ಡೀಪ್ 8x10 ಫೀಟ್ ಸರ್,
1: ಒಂದು 10 ಫೂಟ್ ಆಳ. ಹಾ
0: ಸರ್,
1: 150 ಫೂಟ್ ಉದ್ದ, 40 ಫೂಟ್
0: ಅಗಲ,
1: ಇಷ್ಟು ದೊಡ್ಡ ಕೃಷಿ ಹೊಂಡ ತಾವು ಮಾಡ್ಕೊಂಡು?
0: ಹಾ ಸರ್.
1: ನಿಮ್ಮ ಬಲದ ಮೇಲೆ ಮಾಡ್ಕೊಂಡಿರ ಅಥವಾ ಏನಾದರೂ ಸಹಾಯ?
0: ಸರ್, ಫಸ್ಟ್ ನಾನೇ ಮಾಡ್ಕೊಂಡಿದ್ದೆ, ಬಟ್ ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು ಬಂದು ಎಲ್ಲ ನೋಡಿ ಮಾಡಿ ಅದಕ್ಕೆ ಸಬ್ಸಿಡಿ ಕೊಟ್ಟರು ಸರ್. ಅಂದ್ರೆ ಮೊದಲು ನಾ ಇನ್ವೆಸ್ಟ್ ಮಾಡಿ
1: ತಾವೇ ಮೊದಲು ಮಾಡಿರಿ.
0: ಹಾ ಸರ್, ಸೊ ಅದ್ರದ ಲೆವೆಲ್ ಕಿತ್ತ ಕೆಳಗಡೆ ಸರ್, ಓಪನ್ ವೆಲ್ 60 ಫೀಟ್ ಡಯಾಮೀಟರ್, 60 ಫೀಟ್ ಅಡಿ ಓಪನ್ ವೆಲ್ ಸರ್.
1: ಓಹೋ,
0: ಡೆಪ್ತ್ 45 ಫೀಟ್ ಸರ್. ನೀವು 2 10 HP ಮೋಟರ್ ಹಚ್ಚಿದ್ರು ನೀರು ಸರ್, ಅಲ್ಲ ಸರ್, ಅಷ್ಟೊಂದು ನೀರು ಸರ್. ಅದು ಇಟ್ಸ್ ಗಾಡ್ ಗಿಫ್ಟ್ ಸರ್.
1: ಅಂದ್ರೆ ಮೊದಲಿಂದ ಬಾವಿ ತಮ್ಮಲ್ಲಿ ಅದ ದೊಡ್ಡ?
0: ಇಲ್ಲ ಸರ್, ನನ್ನ ಕೈಮೇಲೆ ನಾ
1: ತಾವೇ ತೋಡಿದ್ರಿ
0: ಸರ್. 2008 ಅದು ಡಿಗಿಂಗ್ ಮಾಡಿದ್ದೆ ಸರ್. ಆದ ನಂತರ ಒಂದ್ ವರ್ಷಕ್ಕೆ 2009 ಒಳಗೆ ಒಂದು ಟ್ಯೂಬ್ ವೆಲ್, ನೆಕ್ಸ್ಟ್ 2010 ಒಳಗೆ ಒಂದು ಟ್ಯೂಬ್ ವೆಲ್ ಸರ್. ಎರಡು ಟ್ಯೂಬ್ ವೆಲ್ 200 ಫೀಟ್, ಎಕ್ಸಾಕ್ಟ್ಲಿ 200 ಫೀಟ್ ಸರ್. ಎರಡಕ್ಕೆ 3.5 ಇಂಚ್ ಇದೆ ಸರ್.
1: ಈಗೇನು 150 ಫೂಟ್ ಇರುವಂತಹ ಕೃಷಿ ಹೊಂಡದೊಳಗ ಮಳೆ ನೀರು ಸಂಗ್ರಹ ಆಗ್ತದೆ? ನಿಮ್ಮ ಹೊಲದೊಳಗೆ ಬಿದ್ದಿದ್ದು ನೀರು, ಆಮೇಲೆ ಬೇರೆ ಹೊಲದೊಳಗೆ ಬಿದ್ದಂತ ನೀರು ಕೂಡ, ಅದರಿಂದ ನಿಮ್ಮ ಬಾವಿಗೂ ಬಹಳ ನೀರು ಬರ್ತಾ
0: ಸರ್,
1: ಬೋರ್ವೆಲ್ಗೂ ನೀರು ಬರ್ತಾ ಇದೆ.
0: ಇದು ಕ್ಯೂಟ್ ಸೀಸನ್ ಇತ್ತಲ್ಲ ಸರ್, ಸಮರ್ ಸೀಸನ್. ಆಕ್ಚುಲಿ ಐ ಆಮ್ ಲೀಸ್ಟ್ ಲೋ ಲೆವೆಲ್ ಸರ್ ನಂದು ಫಾರ್ಮ್, ಅದಕ್ಕಿಂತ ಮೇಲ್ಗಡೆ ಯಾರ್ದು ಫಾರ್ಮ್ ಇತ್ತು, ಅವ್ರ ಬಳಿ ಬಾವಿ ಇತ್ತು, ಓಪನ್ ವೆಲ್ ಇತ್ತು, ಟ್ಯೂಬ್ ವೆಲ್ ಇತ್ತು, ಅವರು ಶುಗರ್ ಕೈನ ಹಚ್ಚಿದ್ರು ಸರ್. ಬಟ್ ವಾಟರ್ ಲೆವೆಲ್ ಬಹಳ ಡೆಪ್ತ್ ಹೋಗಿತ್ತು ಸರ್ ಅವ್ರದ್ದು, ಬಟ್ ಡಂದ್ ಹೋಗಿದ್ದಿಲ್ಲ ಸರ್. ಸೊ ನಂದು ಫುಲ್ ಚಾರ್ಜ್ ಇತ್ತು. ಯೂಶ್ವಲಿ ಆಲ್ಮೋಸ್ಟ್ ಒಂದು 50-100 ಕ್ಯಾಟಲ್ಸ್ ಹೊರಗಿಂದ ಬಂದು ನನ್ನ ಹತ್ರ
1: ನೀರು ಕುಡಿತಾ ಇದ್ದ
0: ಸರ್. ಅದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟೆ ಸರ್ ನಾನು, ಹಾಫ್ ಸೆಮಿ ಸರ್ಕಲ್ ಒಂದು ಟ್ಯಾಂಕ್ ಇದು ಮಾಡಿಕೊಂಡು, ಕಾಂಕ್ರೀಟ್ ಟ್ಯಾಂಕ್ ತುಂಬಿಡ್ತೀನಿ
1: ನೀರಿನ ವ್ಯವಸ್ಥೆ
0: ಸರ್,
1: ಎಲ್ಲ ದನಕರುಗಳಿಗೆ
0: ಎಲ್ಲ ಕೊಡಿಸ್ಕೊಳ್ಳೋದು. ಆರ್ಗಾನಿಕ್ ಫಾರ್ಮಿಂಗ್ ಒಳಗೆ ನನ್ನ ಹತ್ರ ಎಮ್ಮೆಗಳು ಇಲ್ಲ ಸರ್, ಜರ್ಸಿ ಆಕಳ ಇಲ್ಲ ಸರ್.
1: ಜರ್ಸಿ ಆಕಳ ಇಲ್ಲ
0: ಸರ್,
1: ಎಲ್ಲ ದೇಶಿ ಆಕಳ,
0: ದೇಶಿ ಆಕಳ, ದೇವಣಿ ಆಕಳ,
1: ದೇವಣಿ ಆಕಳ
0: ಸರ್. ಯಾಕಂದ್ರೆ ಜರ್ಸಿ ಆಕಳು ಸಮಟೈಮ್ಸ್ ಐ ವಿಲ್ ರೆಫರ್ ಇಟ್ ಆಸ್ ಎ ಹಿಟ್ಟಿನ ಗಿರಣಿ ಸರ್. ಅದಕ್ಕೆ ಎಷ್ಟು ಮೇವ್ ಹಾಕ್ತೀರಾ
1: ಅಂದ್ರೆ, ಅಂದ್ರೆ ಪೋಷಕಾಂಶಗಳು ಇರುವುದಿಲ್ಲ ಅಂತಂತೀರಿ?
0: ಫ್ಯಾಟ್ಸ್ ಬಹಳ ಇರುತ್ತೆ ಸರ್, ಇದ್ರೊಳಗೆ ಏನದ ಪೋಷಕಾಂಶ ಹೆಚ್ಚಾಗಿರುತ್ತೆ ಸರ್. ಇದು ನಮ್ ದೇಸಿ ಆಕಳು ಹಾಲಿನ
1: ಹೆಂಗ ಸೆಗಣಿಯನ್ನ ತಾವು ಟೆಸ್ಟ್ ಮಾಡಿದ್ದೀರಿ ಏನು? ಈಗ ಜರ್ಸಿ ಸೆಗಣಿ ಆಯ್ತು ಅಥವಾ ನಮ್ಮ ದೇವಣಿ?
0: ಅಲ್ಲ ಸರ್, ಜರ್ಸಿ ನನ್ನ ಹತ್ರ ಇದ್ದೇ ಇದ್ದಿಲ್ಲ, ಟೋಟಲಿ ಇದ್ದಿಲ್ಲ,
1: ಅಡ್ಡಿ ಇಲ್ಲ. ಈಗ ದೇವಣಿದೇನು ಸೆಗಣಿ ಅದ, ಅದನ್ನೇನಾದ್ರೂ ಟೆಸ್ಟ್ ಮಾಡಿ ಇದ್ರೊಳಗೆ ಎಷ್ಟು ಸಂಪತ್ತದ ಅಂತ ಹೇಳಿ ಏನಾದ್ರು?
0: ಎಸ್ ಸರ್, ಇದು ತಂಬ್ರುಲ್ ಒಂದ ನಾ ಹೇಳ್ತೇನೆ ಸರ್, ಇದ್ರದ್ದು ಒಂದು ಸ್ಮೆಲ್, ಅದ್ರದ್ದು ಒಂದು ಸ್ಮೆಲ್ ಸರ್, ಯು ಕ್ಯಾನ್ ಡಿಫ್ರೆನ್ಶಿಯೇಟ್,
1: ಗೊತ್ತಾಗ್ಬಿಡುತ್ತೆ,
0: ಗೊತ್ತಾಗ್ಬೇಕು. ಇವನ್ ಗೋಮೂತ್ರ ಇದ್ರದ್ದು, ಅದ್ರದ್ದು ಗೋಮೂತ್ರ, ಸ್ಮೆಲ್ ಮೇಲೆ
1: ಗೊತ್ತಾಗುತ್ತೆ.
0: ಇಟ್ ಇಸ್ ಅ ತಂಬ್ರುಲ್ ಸರ್, ಇದು ನಾ ಟೆಸ್ಟ್ ಮಾಡಿಸಲ್ ಸರ್, ಎಲ್ಲರೂ ಹೇಳಿದ್ದು ನಾನು ಹೇಳಿದ್ದೆ. ಬಟ್ ಇಟ್ ಇಸ್ ನಂದು ಪ್ರಾಕ್ಟಿಕಲಿ ಅಂದ್ರೆ ಇದು ತಂಬ್ರುಲ್ ಇದು ಮಾಡಿದ್ದು. ಸೊ ಅದಕ್ಕೆ ನನಗೆ ಟೋಟಲಿ ಶುರುವಿಂದ ಹಿಡಿದು ನನಗೆ ಇದು ಇದ್ದಿದ್ದಿಲ್ಲ ಸರ್ ಅದ್ರ ಮೇಲೆ. ಈಗ ಸದ್ಯಕ್ಕೆ ನಾವು ಡೆನ್ಮಾರ್ಕ್ದವರು ಈಗ ನಮ್ಗೆ ಗಿರಾಕಾಗಿ ಇದು ಮಾಡಿದ್ರು ಸರ್. ಸೊ ಇದು ಒಂದು ಆಕಳ ಅಥವಾ ದನಗಳು ನಂಬಲ್ಲಿ ಇದ್ದಾಗೆ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ನಿಮ್ ಮಧ್ಯ ಥ್ರೂ ಯುವರ್
1: ಆಕಾಶವಾಣಿ ಮೂಲಕ
0: ಒಂದ್ ಮಾತು ಹೇಳ್ಬೇಕಂದ್ರೆ, ನಾವು ಬರೀ ಒಂದೇ ಕ್ರಾಪ್ ಹಾಕೊಂಡು

0: ಅಥವಾ ಒಂದೇ ಬೆಳೆ ಹಾಕ್ಕೊಂಡು ಅದ್ರ ಮೇಲೆ ನಾವು ನಿರ್ಭರ ಇರ್ತೇವೆ ಸರ್, ಅದರ ರೇಟ್ ಸರ್. ರೈತರು ಯಾವಾಗೂ ರಿಸೀವಿಂಗ್ ಎಂಡ್ ಮೇಲೆ ಇರ್ತಾರೆ ಸರ್. ಮಾರ್ಕೆಟ್ ಒಂದು ಹೊಡೆದ್ ಬಿಡ್ತಾರೆ ಸರ್, ಲೇಬರ್ ಮಳೆ ಬಂತು, ಮಳೆ ಹೆಚ್ಚಿಗಾಯ್ತು, ಎಲ್ಲಾನು ಸರ್. ಬೀಜ ಒಂದೊಂದ್ಸಲ ಜರ್ಮಿನೇಷನ್ ಆಗಲ್ಲ ಟೋಟಲಿ. ಫಾರ್ಮರ್ ಈಸ್ ಆಲ್ಮೋಸ್ಟ್ ಮೆನಿ ಮೋರ್ ಫ್ಯಾಕ್ಟರ್ಸ್ ಆರ್ ದೇರ್ ಸರ್. ಫಾರ್ಮರ್ ಈಸ್ ಆಲ್ವೇಸ್ ಆನ್ ದ ರಿಸೀವಿಂಗ್. ಸೊ ಈ ಸಾವಯವ ಪದ್ಧತಿ ಒಳಗ ನಾವು ಯಾವಾಗ್ನು ರಿಸೀವಿಂಗ್ ಎಂಡ್ ಅಂತ ಹೇಳಿ ಬರಲ್ಲ ಸರ್. ನಾವು ಬೇರೆ ಒಳಗ ಭತ್ತ ತಯಾರು ಮಾಡ್ತೀನಿ ಸರ್, ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆ ಸರ್ ನನ್ನ ಹತ್ರ, ಬಯೋಡೈಜೆಸ್ಟರ್ ಇದೆ ಸರ್, ಗೋಕೃಪ ಅಮೃತ ತಯಾರು ಮಾಡ್ತೀನಿ ಸರ್, ಮತ್ತ ಜೀವಾಮೃತ ತಯಾರು ಮಾಡ್ತೀನಿ ಸರ್, ಘನ ಜೀವಾಮೃತ ತಯಾರು ಮಾಡಿದೆ ಸರ್.
1: ಆಯ್ತು, ಎಲ್ಲಾ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಣ ಮಾಡ್ತಾ ಇದ್ದೀರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ.
0: ಹರ್ಬಲ್ ಪೆಸ್ಟಿಸೈಡ್ ಇದು ಈ ತೊಗರಿ ಉಡ್ಸಿನ್ ಸರ್. ಸೊ ಇದು ಆಗಿದ್ದು ಒಂದು 15 ದಿವಸಿಗೆ ನಾವು ಹೇಳದಲ್ಲ ಸರ್, ಹಾಕೋದು ತಪ್ಪಲ್ತಿನಲ್ಲ ಅಂತ ಅದು ನೆನಲಿಕ್ಕೆ ಇಡ್ತೇವೆ ಸರ್. 20 ಡೇಸ್ ಆಗಿನದ್ರದ್ದು ಪೀರಿಯಡ್ ಮುಗಿತು ಸರ್, ಇಟ್ಸ್ ರೆಡಿ ಫಾರ್ ಯೂಸ್. ಅದು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ಪ್ರೇ ಮಾಡ್ತೇವೆ ಸರ್, ನೀರಾಗ ಕಲಸಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದು ನೀವು ಎವ್ರಿ 15 ಡೇಸ್ ನೀವು ಸ್ಪ್ರೇ ಮಾಡ್ಬೇಕು ಸರ್. ಇದು ತೊಗರಿದು ಒಂದು ಪ್ಲಾಟ್ ನಲ್ಲಿ ಒಂದು ಲೇಯರ್ ಆಗ್ಬಿಡ್ತದೆ ಸರ್ ಅದು ಬ್ಯಾಡ್ ಸ್ಮೆಲ್. ಸೊ ಬಟರ್ಫ್ಲೈ ಬರಲ್ಲ, ಯಾವ್ದು ಇನ್ಸೆಕ್ಟ್ಸ್ ಬರಲ್ಲ, ತತ್ತಿ ಇಡಲ್ಲ, ಹುಳ ಆಗಲ್ಲ,
1: ಅಂದ್ರೆ ಬೆಳೆ ಎಲ್ಲ ಸುರಕ್ಷಿತ
0: ಸುರಕ್ಷಿತ ಇರ್ತದೆ. ಸಿಂಪಲ್ ತಿಳಿ ಸರ್, ಇದೇ ನಾಲೆಜ್ ಮೊದಲಿನವ್ರ ಹತ್ರ ಇತ್ತು ಸರ್, ನಮ್ಮ ಮುತ್ತವ್ರದ್ದು ಹತ್ರ, ಅವ್ರ ಅಪ್ಪರ ಹತ್ರ. ಬಟ್ ಇದು ನಮ್ಮ ಅಪ್ಪರ್ ಟೈಮಿಗೆ ಇದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಬಂತು, ಇದು ಎಲ್ಲ ಸಾಯಿಲ್ ಅದು ಎಲ್ಲ ಪೂರ ಡಿಸ್ಟ್ರಾಯ್ ಆಯ್ತು ಸರ್. ಸೊ ಇದು ಒಂದು ಬಹಳ ಮೇಜರ್ ಪಾರ್ಟ್ ಸರ್. ಎಲ್ಲ ರೈತರು ಬಂದ್ರೆ ಸಮಗ್ರ ಕೃಷಿಗೆ ಹೋಗ್ಬೇಕು ಸರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಮತ್ತು ನಮ್ಮ ಅಗ್ರಿಕಲ್ಚರ್. ಇದು ಬೇಸಿಕಲಿ ಇನ್ನೊಂದು ಥಿಂಗ್ ಸರ್, ನಾನು ಅಣ್ಣ ಹಜಾರೆ ಅಲ್ಲಿ ಹೋಗಿದ್ದೆ ಸರ್, ರಾಳೆಗಣಸಿದ್ದಿ
1: ಹೋಗಿದ್ದೆ.
0: ಹಾ ಸರ್, ಗುಲ್ಬರ್ಗಲಿಂದ 2-wheeler ಮೇಲೆ ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ಒಂದು ಅವ್ರದ್ದು 5 principles ಸರ್. ವೆರಿ ಫಸ್ಟ್ ಸಾಯಿಲ್ ಕನ್ಸರ್ವೇಶನ್ ಬಗ್ಗೆ ಅವ್ರದ್ದು ಒಂದು ಥಿಯರಿ ಸರ್. ವಾಟರ್ ಕನ್ಸರ್ವೇಶನ್,
1: ಮಣ್ಣು ನೀರಿನ ಸಂರಕ್ಷಣೆ.
0: ನಮ್ಮ ಹೊಲದಾಗ ಬಿದ್ದಿದ್ದು ನೀರನ್ನ ನಮ್ಮ ಹೊಲ ನುಂಗಬೇಕು.
1: ನಿಜ,
0: ಮತ್ತೊಬ್ಬರ ಹೊಲದಲ್ಲಿ
1: ಅಡ್ಡಿ ಇಲ್ಲ,
0: ಅದ್ರ ಜೊತೆ ನಮ್ ಸಾಯಿಲ್ ಹೋಗ್ತದೆ ಸರ್. ಮತ್ತೊಬ್ಬರ ಹೊಲದ ನೀರು ನಮ್ಮಲ್ಲಿ ಬರಲಿ,
1: ಬರ್ತವ
0: ಬರಲ್ಲ. ನಾ ಈಗ ಅದೇ ಟ್ರೈ ಮಾಡಿದ್ದೆ ಸರ್, ಒಂದು ಪ್ರಾಜೆಕ್ಟ್ ಇಟ್ಕೊಂಡಿನಿ ಸರ್. ನಾನು ನಂದು ಸ್ವಲ್ಪ ಸ್ಲೋಪಿ ಲ್ಯಾಂಡ್ ಇದೆ ಸರ್ ನನ್ನ ತೋಟದ ಮುಖ್ಯ ತಮ್ಮ ಬಾಜು. ಸೊ ಅಲ್ಲಿಂದ ಎಲ್ಲರೂ ಒಂದು ಡ್ರೈನ್ ಮಾಡಿ ನನ್ನ ಹತ್ರ ಬಿಟ್ಬಿಟ್ಟಾರ ಸರ್ ಅವ್ರಿಗೆ. ಸೊ ಮೈ ಲ್ಯಾಂಡ್ ಈಸ್ ಟೋಟಲಿ ಡಿಸ್ಟ್ರಾಯ್ಡ್ ಅದ್ರೊಳಗೆ. ಈಗ ಒಂದು ವಿಚಾರ ಮಾಡ್ತಾ ಇದ್ದೇನೆ ಸರ್, ಎಲ್ಲ ಸರ್ ಸಂಘಟನೆ ಡಿಸ್ಕಸ್ ಮಾಡಿನಿ ಸರ್. ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಸಂಘಟ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೂ ಡಿಸ್ಕಸ್ ಮಾಡಿನಿ ಸರ್. 1 acre ಅದು ಏನ್ ನೀರ್ ಬಂದ್ ನಿಂದಿರ್ತಾವ, 1 acre ಲ್ಯಾಂಡ್ ಇದೆ ಸರ್, ಅದಕ್ಕೆ ಡೀಪ್ನಿಂಗ್ ಮಾಡಿ ಒಂದು ಲೇಕ್ ಮಾಡ್ಬಿಡೋದು.
1: ದೊಡ್ಡ
0: 1 acre ಲೇಕ್ ಸರ್,
1: ಒಂದು ಕೆರೆ ಆಗ್ತದೆ,
0: ಕೆರೆ ಆಗ್ತದೆ ಸರ್. ಸುತ್ತಮುತ್ತ ಎಲ್ಲರಿಗೆ ವಾಟರ್ ರೀಚಾರ್ಜಿಂಗ್ ಆಗ್ತದೆ ಸರ್. ಇದ್ರೊಳಗೇನದ ಸರ್, ನಾವು ಮಾಡಿದ್ದು ನಮಗೆ ಫಲ ಸಿಗ್ಬೇಕಂತ ಅದು ಕೃಷಿನೇ ಅಲ್ಲ ಸರ್. ಯಾಕಂದ್ರೆ ರೈತರು ಅಂದ್ರೆ ಒಂದು ಶಬ್ದದಲ್ಲಿ
1: ರೈತ ಅಂತಂದ್ರೆ ದಾತ.
0: ಹಾ ಸರ್, ಎಲ್ಲರಿಗೆ. ಹಾ ಸರ್, ಅದು ಒಂದು ಬೇಸಿಕ್ ಥಿಂಗ್ ಸರ್. ಅದು ಎಲ್ಲರಿಗೆ ನಾವು ಹೆಲ್ಪ್ ಮಾಡಬೇಕು. ಬಟ್ ಈ ಪರಿಸ್ಥಿತಿ ಒಳಗ ರೈತ ಒಂದು ಬಹಳ ಪೂರ್ ಸ್ಥಿತಿ ಒಳಗೆ ಬರ್ತಾ ಇಲ್ಲ ಸರ್. ಡ್ಯೂ ಟು ಸಮ್ ಪಾಲಿಸಿ, ಮೇ ಬಿ ಎನಿಥಿಂಗ್, ಎನಿ ಫ್ಯಾಕ್ಟರ್ ಸರ್. ಸಸ್ಟೈನಬಲ್ ಮಾಡ್ಬೇಕಂದ್ರೆ ನಾವೇ ಒಂದು ಬೈ ಪ್ರಾಡಕ್ಟ್ ಹೋಗ್ಬೇಕು ಸರ್. ಸರ್, ಜಾಗ್ರಿ 10 kg ಬಕೆಟ್ ತಯಾರು ಮಾಡಿನಿ ಸರ್. 5 kg ಫಸ್ಟ್ 10 kg ಮಾಡಿದ, ಮತ್ತೆ ನಾನು ಟೆಕ್ನಾಲಜಿ ಬರ್ತಾ ಬರ್ತಾ ಅದು 1 kg, 1/2 kg, 15 grams ತಯಾರು ಮಾಡಿದ್ದೆ ಸರ್. ಎವ್ರಿ ಟೈಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇನೆ ಸರ್ ನಾನು 15 grams. ಯಾಕಂದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ರಿಪ್ಲೇಸ್ ಮಾಡ್ಬೇಕು.
1: ನಿಜ, ನಿಜ, ನಿಜ.
0: ಅದಕ್ಕೆ ತಾಯಿ ತಂದೆಗೆ ಅದು ಒಂದು ಮೆಸೇಜ್ ಹಾಕಿ ಸರ್, ಟ್ರೆಮಂಡಸ್ ಸೇಲ್ ಆಯ್ತು ಅದು. ಈಗ ನೆಕ್ಸ್ಟ್ 5 grams ಅಂತ ತರ್ತಾ ಇದ್ದೇನೆ ಸರ್. ಗಡಿಗೆ ಬೆಲ್ಲ ಅಂತ ಹೇಳಿ ತಯಾರು ಮಾಡಿದ್ವಿ ಸರ್, ಅದನ್ನು ಬಹಳ ಸೇಲ್ ಆಯ್ತು ಸರ್. ಸೊ ಟೋಟಲಿ ಪ್ಲಾಸ್ಟಿಕ್ ಫ್ರೀ ಲ್ಯಾಂಡ್ ಇದೆ ಸರ್. ಇನ್ನೊಂದು ಏನಿದೆ ಸರ್, ನಾನು ಕಬ್ಬು ಅದು ಎಲ್ಲ ಬೆಳೆದಿದ್ಮೇಲೆ ಬೆಂಕಿ ಹಚ್ಚೋದಿಲ್ಲ ಸರ್. ದಟ್ ಈಸ್ ದ ಮೇನ್ ರೀಸನ್.
1: ಅದನ್ನೆಲ್ಲ
0: ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗ್ತಾವೆ ಸರ್.
1: ಏನ್ ಮಾಡ್ತೀರಿ
0: ಅದಕ್ಕೆ? ಒಂದ್ ಲೇಯರ್ ಹಂಗೆ ಇಟ್ಟು ಮತ್ತೊಂದ್ ಪಿಟ್ ಇದು ಮಾಡಿನಿ ಸರ್ ನಾನು. ಆ ಪಿಟ್ ಒಳಗೆ ಡಂಪ್ ಮಾಡಿ ಸ್ಲರಿ ಹಾಕಿ ಅದು ಗೊಬ್ಬರ ತಯಾರು ಮಾಡ್ಬಿಡ್ತೀವಿ ಸರ್. ಇದೇ ಕಬ್ಬಿಗೆ ಅದೇ ಗೊಬ್ಬರ,
1: ಅದೇ ಗೊಬ್ಬರ ಹಾಕಿಬಿಡ್ತೀರಿ
0: ಇಲ್ಲಿ ತನ ಸರ್? ಆಲ್ಮೋಸ್ಟ್ ಈಗ 5 to 10 years ಆಯ್ತು ಸರ್. ಹೊರಗಿಂದು ಆರ್ಗಾನಿಕ್ ಮ್ಯಾನ್ಯೂರ್ ಏನೂ
1: ಇಲ್ಲ. ಏನ್ ಬೆಳೆಗಳದ್ದು ಉಳಿಕೆ ಇರ್ತದೋ ಅದನ್ನೇ ಕಳಿಸಿ ನೀವು ಗೊಬ್ಬರ ಮಾಡ್ತಾ ಇದ್ದೀರಿ
0: ಟೋಟಲಿ.
1: ಈಗ ರೌದಿ ಅದೇನಿರ್ತದಲ್ಲ ಅದನ್ನೇನು ಮಲ್ಚಿಂಗ್ ಅಂತ ಹೇಳಿ ಉಪಯೋಗ ಮಾಡಿ ನೀರಿನ ತೇವಾಂಶ ಕಾಪಾಡೋದು.
0: ಯೂಶಲಿ ಸಮ್ಮರ್ ಸೀಸನ್ ಒಳಗ ಟೆಂಪರೇಚರ್ ಬಹಳ ಇರುತ್ತೆ ಸರ್. ಅವಾಗ ನಾವು ಡ್ರಿಪ್ ಇರಿಗೇಷನ್ ಮಾಡಿದಾಗ ಏನಾಗುತ್ತೆ ಸರ್, ಅದು ಇವಾಪರೇಟ್ ಆಗುತ್ತೆ. ಸೊ ಅದ್ರ ಮೇಲೆ ಒಂದು ರೌದಿ ಹಾಕ್ಬಿಟ್ಟು ಅಥವಾ ವಾಡ ಹಾಕ್ಬಿಟ್ಟು ಅಂದ್ರೆ ಅದು ತೇವಾಂಶ ಹಂಗೆ ಇರ್ತದೆ ಸರ್. ಕಬ್ಬು ಚೆನ್ನಾಗಿ ಬೆಳೀತದೆ ಸರ್. ಇದಕ್ಕೆ ಲಿಕ್ವಿಡ್ ಜೀವಾಮೃತ ಬಿಡ್ತೀನಿ ಸರ್ ಕಬ್ಬಿಗೆ ಎಲ್ಲ ಕ್ರಾಪಿಗೆ. ಬಟ್ ಹಾರ್ಟಿಕಲ್ಚರ್ ಕ್ರಾಪಿಗೆ ಗಣ ಜೀವಾಮೃತ ತಯಾರು ಮಾಡಿದ್ದೀನಿ ಸರ್. ಸೊ ಹಾಫ್ ಬರೇಡ್ ಅಂದ್ರೆ ಅರ್ಧ ಮಣ್ಣಿನೊಳಗ, ಅರ್ಧ ಮೇಲ್ಗಡೆ, ಅದ್ರ ಮೇಲೆ ಹನಿ ಹನಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ದೆ ಸರ್. ಅದು 6 months ತನ ಅದು ಮ್ಯಾನ್ಯೂರ್
1: ಹೋಗ್ತಾನೆ ಇರ್ತದೆ, ಸರಬರಾಜು ಆಗ್ತಾನೆ ಇರ್ತದೆ
0: ನಿರಂತರವಾಗಿ.

0: ಜಿತೇಂದ್ರ ಮಿಶ್ರಾ ಅವರು, ಈಗ ತಾವು ಕೃಷಿ ಹೊಂಡದ ಬಗ್ಗೆ ಹೇಳಿದ್ರಿ, ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಅದರಿಂದ ನಮಗೆ ಬೇಕಾಗಿದೆ. ಏನಂತಂದ್ರೆ, ಇಷ್ಟು ದೊಡ್ಡ ಒಂದು ಕೃಷಿ ಹೊಂಡ ಇದೆ, ಅದರ ಮೂಲಕ ಬಾವಿ ಕೂಡ ರೀಚಾರ್ಜ್ ಆಗ್ತದ, ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇದ್ದಾವೆ, ಆಮೇಲೆ ಸುತ್ತಮುತ್ತಲ ಸಹಿತ ನೀರು ಸಿಗ್ತಾ ಇದೆ ಅನ್ನುವಂಥ ಮಾತು ಹೇಳಿದ್ರಿ. ಇದು ಕೃಷಿ ಹೊಂಡ ಮಾಡಿದ್ದು ಯಾವ ವರ್ಷದಲ್ಲಿ ತಾವು ಮಾಡಿದ್ರಿ?
1: ಸರ್, 2009 ಸರ್.
0: 2009 ಮಾಡಿದ್ರಿ. ಅಲ್ಲಿಂದ ಇಲ್ಲಿ ತನಕ ಸುಮಾರು 14-15 ವರ್ಷ ಅಂತ ಹೇಳಿ ನಾವು ತಿಳ್ಕೊಂಡ್ರೆ, ಈ ಒಂದು 14 ವರ್ಷಗಳ ಅವಧಿ ಒಳಗ ಕೃಷಿ ಹೊಂಡದೊಳಗ ನೀರು ಯಾವ ರೀತಿ ಸಂಗ್ರಹ ಆಯ್ತು? ಈಗ ನೋಡ್ರಿ, 2023 ಹಿಂದಿನ ವರ್ಷ ಮಳೆನೇ ಇದ್ದಿದ್ದಿಲ್ಲ, ಬಹಳ ಕಡಿಮೆ ಮಳೆ ಆಯ್ತು, ಎಲ್ಲಾ ಕಡೆ ಬರದಂತಹ ಒಂದು ಪರಿಸ್ಥಿತಿ. ಅಂತ ಒಂದು ಪರಿಸ್ಥಿತಿ ಒಳಗೆ ಯಾವ ರೀತಿ ನಿಮ್ಮ ಕೃಷಿ ಹೊಂಡದೊಳಗ ವ್ಯವಸ್ಥೆ ಇತ್ತು ಅಂತೀರಿ?
1: ಇದು ಸರ್ಪ್ಲಸ್ ನೀರ್ ಆದಾಗ ಅಷ್ಟೇ ನಾವು ನೀರು ನೋಡಬಹುದು ಸರ್. 10 ಫೀಟ್ ಅಡಿ ತನ ಡೆಪ್ತ್ ಅನ್ನು ನೋಡಬಹುದು. ಸರ್ಪ್ಲಸ್ ವಾಟರ್ ಏನ್ ಫ್ಲೋ ಆಗುತ್ತೆ ಅದೇ ನೋಡಬಹುದು. ಬಟ್ ಸರ್ಫೇಸ್ ವಾಟರ್ ಅದರದ ಡೆಪ್ತ್ ಇನ್ನೊಂದು ಇದೆ ಸರ್, ಅದು ಆಗ್ತಾನೆ ಇರುತ್ತೆ ಸರ್. ಈಗ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದೆ ಸರ್, ಇರಿಗೇಷನ್ ಮಾಡಿದ್ನು ಸ್ವಲ್ಪ ಸಿಪೇಜ್ ಆಗುತ್ತೆ ಸರ್. ಸೊ ಹಾಗೆ ಲಾಸ್ಟ್ ಲೋ ಲೆವೆಲ್ಗೆ ಬರುತ್ತೆ ಸರ್. ಸುತ್ತಮುತ್ತ ಬಾವಿಗಳದು ಅವ್ರನ್ನು ಇರಿಗೇಷನ್ ಮಾಡ್ತಾ ಇದಾರೆ, ಅವ್ರನ್ನು ವಾಟರ್ ಕ್ಯಾರೆಕ್ಟರ್ ಲೋ ಲೆವೆಲ್ಗೆ ಪಾಸ್ ಆಗುತ್ತೆ.

0: ಹತ್ತು ಫೀಟ್ ಅಡಿ ತನ ಡೆಪ್ತ್ ಅನ್ನು ನೋಡ್ಬೋದು. ಸರ್ಪ್ಲಸ್ ವಾಟರ್ ಏನು ಫ್ಲೋ ಆಗುತ್ತೆ ಅಲ್ಲಿ ನೋಡ್ಬೋದು. ಬಟ್ ಸರ್ಫೇಸ್ ವಾಟರ್ ಅದರದ್ದು ಡೆಪ್ತ್ ಇನ್ನೊಂದು ಇದೆ ಸರ್, ಅದು ಆಗ್ತಾನೆ ಇರುತ್ತೆ ಸರ್. ಈಗ ನಾವು ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದೇನೆ ಸರ್, ಇರಿಗೇಷನ್ ಮಾಡಿದ್ನು ಸ್ವಲ್ಪ ಸಿಪೇಜ್ ಆಗುತ್ತೆ ಸರ್. ಸೊ ಹಾಗೆ ಲಾಸ್ಟ್ ಲೋ ಲೆವೆಲ್ಗೆ ಬರುತ್ತೆ ಸರ್. ಸುತ್ತಮುತ್ತ ಬಾವಿಗಳದ್ದು ಅವ್ರನ್ನು ಇರಿಗೇಷನ್ ಮಾಡ್ತಾ ಇದ್ದಾರೆ, ಅವ್ರನ್ನು ವಾಟರ್ ಕ್ಯಾರೆಕ್ಟರ್ ಲೋ ಲೆವೆಲ್ಗೆ ಪಾಸ್ ಆಗುತ್ತೆ ಅಲ್ಲ ಸರ್. ಸೊ ಆ ತರ ಒಂದು ಕಲೆಕ್ಷನ್ ಇದ್ರೊಳಗೆ ಕಂಡು ಬಂದಿಲ್ಲ ಸರ್, ನೀರ್ ಕಂಡಿಲ್ಲ,
1: ನೀರ್ ಕಂಡಿಲ್ಲ. ಆದ್ರೆ ತೇವ ಮಾತ್ರ ಇರ್ತದ ಅಂತ ಹೇಳಿ ಅಂತೇಳಿ ನಾನು, ತಾವೇನು ವ್ಯವಸ್ಥೆ ಮಾಡಿದ್ರಿ ನೀರು ಜಿನುಗಿ ಬರಬೇಕು ನಮ್ಮ ಕೃಷಿ ಹೊಂಡಕ್ಕೆ ಅಂತೇಳಿ, ಆ ವ್ಯವಸ್ಥೆಯ ಮೂಲಕ ಹಸಿ ಯಾವತ್ತು ನಿಮ್ಮ ತೋಟದೊಳಗೆ ಇತ್ತು ಅಂತೇಳಿ, ಇದನ್ನ ತಾವು ಸುತ್ತಮುತ್ತಲ ರೈತರಿಗೆ ಏನಾದ್ರು?
0: ಸರ್ ಆಲ್ಮೋಸ್ಟ್ ಒಂದು 8 ಫಾರ್ಮರ್ಸ್ ಸುತ್ತಮುತ್ತ ಕನ್ವರ್ಟ್ ಮಾಡಿದ್ದೇನೆ ಸರ್. ಆರ್ಗಾನಿಕ್ ಫಾರ್ಮಿಂಗ್ ಒಳಗೂ ಕನ್ವರ್ಟ್ ಮಾಡಿನಿ. ಬದುಗಿದು ಎಲ್ಲ ಹ್ಯಾಂಗ್ ಆಗ್ಬೇಕು, ಏನಾಗ್ಬೇಕು, ಆಸ್ ಎ ಸಿವಿಲ್ ಇಂಜಿನಿಯರ್ ಟೋಪೋಗ್ರಫಿ ಸ್ಟಡಿ ಮಾಡಿ ಅವ್ರಿಗೆ ಸ್ವಲ್ಪ ಫ್ರೀ ಆಫ್ ಚಾರ್ಜ್ ಸರ್. ನಾ ಏನು ಚಾರ್ಜ್, ಅವ್ರದ್ದು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮ್ಮ ದೇಶ ಮುಂದಕ್ಕೆ ಬರುತ್ತೆ, ನಾವು ಮುಂದಕ್ಕೆ ಬರುತ್ತೆ, ಫುಲ್ ಸಮಾಜ ಮುಂದಕ್ಕೆ ಬರುತ್ತೆ ಸರ್. ನಾವು ರೈತರಿಗೆ ಸಪೋರ್ಟ್ ಮಾಡಿಲ್ಲ, ದೇಶನು ಮುಂದೆ ಬರಲ್ಲ, ನಾನು ಮುಂದೆ ಬರಲ್ಲ ಸರ್. ನಿಮ್ಮ ಮಾಧ್ಯಮ ಥ್ರೂ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ ಸರ್, ಪರ್ಟಿಕ್ಯುಲರ್ಲಿ ಆಸ್ ಎ ಸಿವಿಲ್ ಇಂಜಿನಿಯರ್ ನಮ್ಮ ಡಿ ಸಿ ಅವರಿಗೆ ಆಯ್ತು, ಮೇಲಧಿಕಾರಿಗಳಿಗೆ ಆಯ್ತು, ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಮನವಿ ಮಾಡ್ಕೋತಾ ಇದ್ದೆ ಸರ್, ಆದಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಲ್ರೆಡಿ ಅವರ್ ಲ್ಯಾಂಡ್ ಈಸ್ ರೆಡ್ಯೂಸಿಂಗ್,
1: ಕಡಿಮೆ
0: ಆಗ್ತಾ ಇದೆ, ಫಾರ್ಮರ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸರ್. ಈಗ ರೈತರ ಮಕ್ಕಳು ರೈತ ಆಗ್ಬೇಕಂತ ಹೇಳಿಲ್ಲ ಸರ್, ಅವ್ರು ಹೋಗಲ್ಲೇ ಸರ್. ಅವ್ರು ಐ ಟಿ ಬಿ ಟಿ ಏನಾರು ಮಾಡಿ ಹೋಗಿರ್ತಾರ, ಬೆಂಗಳೂರು ಪುಣೆ ಬಾಂಬೆ ಅಲ್ಲೇ ಸೆಟಲ್ ಆಗ್ಲಿಕ್ಕೆ ಒಂದ್ ದಿವಸ ಏನ್ ಬರ್ತಾರ, ಅವ್ರಿಗೆ ಎಳಮಾಸ ಏನು, ಕಾರು ಹುಣ್ಣಿಮೆ ಹಬ್ಬ ಏನು, ಬಸವಣ್ಣ ಹಬ್ಬ ಏನು, ಇವು ಎಲ್ಲ ಏನು ಗೊತ್ತಿರಲ್ಲ.
1: ನಮ್ಮ ಸಂಪ್ರದಾಯಗಳು ಮರೆತು ಬಿಟ್ಟಾರೆ,
0: ಮರೆತು ಬಿಟ್ಟಾರೆ. ಸೊ ಅಟ್ ಲೀಸ್ಟ್ ಈಗ ಓದಿ ಮಾಡಿ ನಮ್ಮ ಅನ್ಸೆಸ್ಟರ್ ಪ್ರಾಪರ್ಟಿ ಇದೆ, ಅದಕ್ಕೆ ಕೈಕೊಂಡಿಟ್ಟು ಖರೀದಿ ಮಾಡೋದು ಸಾಧ್ಯ ಅಲ್ಲ ಸರ್. ಈ ಒಂದು ರೇಟ್ ಇದ್ರೊಳಗ ಖರೀದಿ ಮಾಡೋದು ಸಾಧ್ಯ ಇಲ್ಲ, ಇದ್ದಿದ್ದು ಕಾಯ್ಕೊಂಡು ಹೋಗೋದು, ಅದರಲ್ಲಿಂದ ಬೆಳೆಸೋದು, ಅದೇ ಆಹಾರ ನಾವು ತಿನ್ನೋದು, ಆರ್ಗ್ಯಾನಿಕ್ ವೇ ಒಳಗ ಕಿಚನ್ ಗಾರ್ಡನ್ ಮಾಡ್ಕೊಳ್ಳಿ ಅಥವಾ ನೀವು ಅದ್ರೊಳಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂಡ್ರೆ ಅಂದ್ರೆ ಯಂಗ್ ಜನರೇಷನ್ಸ್ ಇದು ಒಂದು ಮನವಿ ಮಾಡ್ಕೋತೀನಿ ಸರ್ ನಾನು ಥ್ರೂ ನಿಮ್ಮ ಮಾಧ್ಯಮದಿಂದ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರು ಒಂದು ಚೂರು ಟೈಮ್ ಅಗ್ರಿಕಲ್ಚರ್ ಕಡೆ ಕೊಟ್ಟು ಅದರದ್ದು ನಾಲೆಜ್ ತಗೊಂಡು, ಈಗ ಅವ್ರ ಮುತ್ತಾರ ಮಾಡಿದ್ರು, ಅವ್ರ ಅಪ್ಪರ್ ಮಾಡಿದ್ರು, ಅವ್ರ ಹೋಗಿದ್ಮೇಲೆ ಮಾಡೋರು ಯಾರು ಇರಲ್ಲ ಸರ್. ಮತ್ತೆ ಅದೇ ಕಟ್ಟಕ್ಕೆ ಹಾಕ್ತಾರ, ಅವು ಎಲ್ಲ ಗಳಿಸ್ತಾರೆ, ಕಷ್ಟ ಪೆಸ್ಟಿಸೈಡ್ ಫರ್ಟಿಲೈಸರ್ ಹಾಕ್ತಾರೆ. ಬಟ್ ಇವ್ರನ್ನೂ ಸ್ವಲ್ಪ ನೋಡ್ಕೊಳ್ಳಿ, ಅದು ಎವ್ರಿಥಿಂಗ್ ಇಸ್ ನಾಟ್ ಎ ಮನಿ.
1: ಹೌದು, ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತಾಡಿ ಮಿಶ್ರಾ ಅವರೇ. ಯಾರಾದರೂ ತಮ್ಮ ವಿಚಾರಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾ ಸರ್, 9342-351-736.
1: ಆತ್ಮೀಯರೆ, ಮಿಶ್ರಾ ಅವರು ಹೇಳಿದಂಥ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9342-351-736 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ 20 ವರ್ಷಗಳ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ, ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೀರಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಮಳೆ ನೀರಿನ ಸಂಗ್ರಹ ಏನದಲ್ಲ, ಅದು ಭಾಳ ಭಾಳ ಮಹತ್ವದ ಇವತ್ತಿನ ದಿವಸದೊಳಗೆ. ಅದನ್ನ ನಮ್ಮ ರೈತರಿಗೂ ಅನುಭವ ಆಗಿದೆ ಇದ್ರ ಬಗ್ಗೆ. ಕಳೆದ ವರ್ಷ ಮಳೆ ಇರಲಿಲ್ಲ, ಅಂಥ ಸಂದರ್ಭದೊಳಗೆ ಭಾಳಷ್ಟು ಕಷ್ಟಪಟ್ಟಿವಿ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ನಾವು ಮಳೆ ನೀರನ್ನು ಹಿಡಿದಿಡಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಉದಾಹರಣೆ ತಮ್ಮ ಮೂಲಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸಿಕ್ಕದ ಅಂಥೇಳಿ ನಾವು ಭಾವಿಸ್ತೀವಿ. ಈ ಪಾಠ ಏನದ, ನಮ್ಮ ಎಲ್ಲ ರೈತರು ಕಲಿತು ತಮ್ಮ ಜಮೀನಿನೊಳಗೆ ಸಹಿತ ಎಲ್ಲಿ ಮಳೆ ಬರ್ತದೋ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಕೃಷಿ ಅಬಾಧಿತವಾಗಿ ನಡೀತದ ಅನ್ನುವಂಥ ಒಂದು ಪಾಠ ತಮ್ಮಿಂದ ಸಿಕ್ಕಿದೆ. ಅದ್ರ ಜೊತೆಗೆ ತಾವೇನು ಹೇಳ್ತಾ ಇದ್ದೀರಿ, ತಮ್ಮ ವೃತ್ತಿಯ ಜೊತೆ ಜೊತೆಗೆ ತಾವೇನು ಕೃಷಿಗೆ ಬಂದಿರಿ, ಇದು ನಮ್ಮ ಎಲ್ಲ ಯುವಕರಿಗೆ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಕೃಷಿಯಿಂದ ವಿಮುಖರ ಆಗ್ತಾ ಇರುವಂಥವ್ರು ಭಾಳ ಮಂದಿ ಇದ್ದಾರೆ. ವಿಶೇಷವಾಗಿ ಯುವಕರು ಕೃಷಿಗೆ ಬರಬೇಕು ಅನ್ನುವಂಥ ಒಂದು ಆಸ್ಥೆಯನ್ನು ತಾವು ತೋರಿಸ್ತಾ ಇದ್ದೀರಿ, ಅದು ನಮಗೆಲ್ಲರಿಗೂ ಪಾಠ ಆಗಬೇಕು. ಇಂಥ ಒಂದು ಸನ್ನಿವೇಶದೊಳಗೆ ಯಾವ ರೀತಿ ನಾವು ಬಹಳ ಕಷ್ಟಪಡುವುದಲ್ಲ, ಇಷ್ಟಪಟ್ಟು ಏನು ಕೃಷಿ ಮಾಡಿ ಈ ತರ ಒಂದು ತಮ್ಮ 20 ಎಕರೆ ಜಮೀನನ್ನ ಮಾದರಿಯನ್ನಾಗಿ ನಿರ್ಮಾಣ ಮಾಡಿದ್ದೀರಿ. ನಮ್ಮ ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ, ತಮಗೆ ಯಾವಾಗಾದ್ರೂ ಸಮಯ ಸಿಕ್ಕರೆ ಮಿಶ್ರಾ ಅವರ ತೋಟಕ್ಕೆ ಹೋಗಿ ನೋಡಿಕೊಂಡು ಅದರಿಂದ ತಾವು ಕಲಿಯುವಂಥದ್ದು ಬಹಳ ಇರ್ತದ ಅಂತ ಹೇಳಿ ಅನಿಸ್ತದ ನಮಗೆ.
0: ಸರ್, 2020-21 ಕೃಷಿ ಪಂಡಿತ್ ಅವಾರ್ಡ್ ಒಂದು ಬಂದಿದೆ.
1: ಓಹೋ, ಸಂತೋಷ.
0: ಸಾಕಷ್ಟು ಅವಾರ್ಡ್ನು ಸಿಕ್ಕಿವೆ ಸರ್. ನಮ್ಮ ವಿ ಕೆ ಸಿಂಗ್ ಅವರು ರೀಸೆಂಟ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಒಂದು ಫಂಕ್ಷನ್ ಮಾಡಿದ್ರು, ಅಲ್ಲಿನೂ ಸಿಕ್ಕಿತ್ತು. ಇದಕ್ಕೆ ಎಲ್ಲ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರಿಗೆ ತುಂಬಾ ಥ್ಯಾಂಕ್ಸ್ಗಳು ಸರ್. ಪರ್ಟಿಕ್ಯುಲರ್ ರಾಜು ತೆಗಳಿ ಸರ್, ಬಬ್ಲಾಜ್ ಸರ್,

0: ನನ್ನ ಧಾರವಾಡ ಯೂನಿವರ್ಸಿಟಿ ಎಚ್ ಓ ಡಿ ಇದ್ರು ಸರ್, ಆರ್ಗ್ಯಾನಿಕ್ ಡಿಪಾರ್ಟ್ಮೆಂಟ್ದು, ಮತ್ತು ಎಸ್ ಎ ಪಾಟೀಲ್ ಸರ್, ಅವಾಗ ಇಲ್ಲಿ ನಮ್ಮ ಹೆಡ್ ಇವರು ಧರ್ಮರಾಜ್ ಸರ್ ಇದ್ರು, ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲರದು ಒಂದು ಸಜೆಷನ್ಸ್ ತಗೊಂಡು ಅವ್ರದ್ದು ಒಂದು ಗೈಡೆನ್ಸ್ ಒಳಗೆ ನಾ ಈ ಲೆವೆಲಿಗೆ ಬಂದಿದ್ದಕ್ಕೆ ಕಾರಣ ಅಂದ್ರೆ ಯಾರ್ಯಾರು ಒಬ್ಬರು ಗುರು ಬೇಕು ಸರ್. ಸೊ ನನಗೆ ಆಲ್ಮೋಸ್ಟ್ ಎಲ್ಲರೂ ಗುರು,
1: ಎಲ್ಲರೂ ಗುರುಗಳಾದ್ರು.
0: ಆಯ್ತು, ರೈತ ಏನದ ಸರ್, ಲಾಸ್ಟ್ ಸಾಯತನೂ ಕಲಿತಾನೆ ಇರ್ತಾನೆ ಸರ್. ವಿ ಆರ್ ದ ಲರ್ನರ್ಸ್ ಟಿಲ್ ಡೆತ್. ಸೊ ನಿಮ್ಮ ಮಾಧ್ಯಮ ಥ್ರೂ ಎಲ್ಲರಿಗೂ ನಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಸರ್, ನಿಮಗೂ ತುಂಬ ಧನ್ಯವಾದಗಳು ಸರ್, ಎಲ್ಲರಿಗೂ ಧನ್ಯವಾದಗಳು ಸರ್.
1: ಒಳ್ಳೆಯದು ಜಿತೇಂದ್ರ ಮಿಶ್ರಾ ಅವರೇ, ಭಾಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಏನು ತಾವು ಇಲ್ಲಿ ತನಕ ತಮ್ಮ 20 ವರ್ಷಗಳ ಅನುಭವ ನಮ್ಮ ರೈತರಿಗೆ ಕೊಟ್ಟಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಮಸ್ಕಾರ.
2: ಆತ್ಮರೇ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಶ್ರೀ ಕ್ಷಮಿಸಿ ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಇನ್ನು ಮುಂದೆ ಕೇಳೋಣ, ಜಾನಪದ ಸಂಗೀತವನ್ನು ಹಾಡಿದ್ದಾರೆ ಗೌರವಯ್ಯ ಮನಪ ಮಾದರ್ ಹಾಗೂ ತಂಡದವರಿಂದ ಒಂದು ಚೌಡಕಿ ಪದವನ್ನು.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮರೇ ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನ.

0: ಸ್ಥಾನ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ದತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ದವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1 ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟೀಯ ಪಠ್ಯಕ್ರಮ 2023 ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್

0: ಮತ್ತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳಿ ಯಕ್ಕ ಚಿತ್ರದ ಒಂದು ಗೀತೆಯನ್ನು.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ ಹಾಗಾದ್ರೆ ಆ ಫೀಸ್

0: ಕಿಡ್ಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಂಗ್ರಾಚುಲೇಷನ್.

0: ಆತ್ಮರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8 ಗಂಟೆ. ಬನ್ನಿ ಕೇಳೋಣ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ, ನೀ ಬರೆಯದ ಕಾದಂಬರಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇನ್ನು ಮುಂದೆ ಕೇಳಿ ಶರಪಂಜರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಕ್ಷಮಿಸಿ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾರವರು.

ಇನ್ನು ಮುಂದೆ ಕೇಳಿ ಬಲೆ ಹುಚ್ಚ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ರವರು.

ಆತ್ಮರೇ, ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಪುಷ್ಪಹಾರ.

0: ಆತ್ಮರೇ ಬನ್ನಿ, ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಮೊದಲನೇ ಚಿತ್ರಕ್ಕೆ ಗೀತೆ ಕೇಳೋಣ. ಚೋರಿ ಚೋರಿ ಈ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಅವರು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈ ಕಾರ್ಯಕ್ರಮದ ಕೊನೆಗೆ ಇದನ್ನು ಕೇಳೋಣ. ಚಿತ್ರ ದಿಲ್ ಈ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಪಡುವಾಲ್ ಹಾಗೂ ಉದಿತ್ ನಾರಾಯಣ್ರವರು.

ಆತ್ಮರೇ, ಇದುವರೆಗೆ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು. ಇದು ಆಕಾಶವಾಣಿ ವಿಜಯಪುರ. ಆತ್ಮರೇ ಸರಿಯಾಗಿ 8:45 ಕೇಳಿ ಬರೀ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ: ಭಾರತದ ಜನಗಣತಿ ಪ್ರಗತಿ ಮತ್ತು ಅಭಿವೃದ್ಧಿಗೆ ಭದ್ರ ಬುನಾದಿ. ಭಾರತದಲ್ಲಿ ಜನಗಣತಿಯು ಕೇವಲ ಜನಸಂಖ್ಯೆಯ ಎಣಿಕೆಯಲ್ಲ, ಬದಲಾಗಿ ಇದು ದೇಶದ ಒಟ್ಟಾರೆ ನೀತಿ ರೂಪಿಸುವ ಚೌಕಟ್ಟಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ದಶಕದ ಆರಂಭದಲ್ಲಿ ನಡೆಸಲಾಗುವ ಈ ದಶವಾರ್ಷಿಕ ಜನಗಣತಿ ಈ ಬಾರಿ COVID-19 ಕಾರಣದಿಂದಾಗಿ ವಿಳಂಬವಾಗಿ April 2026 ಪ್ರಾರಂಭವಾಗಿದ್ದು, ಈಗ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಲು ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿಯನ್ನು ಬಳಸಿಕೊಳ್ಳುತ್ತಿರುವ ಈ ಪ್ರಕ್ರಿಯೆಯು ಸ್ವಯಂ ಗಣತಿ ಮತ್ತು ಜಾತಿಗಣತಿಯನ್ನು ಒಳಗೊಂಡಿದ್ದು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸಲಿದೆ. 150 ವರ್ಷಗಳ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಜನಗಣತಿ 2027 ಈ ಅಮೃತ ಕಾಲದಲ್ಲಿ

ದೇಶದ ಭವಿಷ್ಯದ ರೂಪುರೇಷೆಗಳನ್ನು ವ್ಯಾಖ್ಯಾನಿಸಲಿದೆ. ಇದು ಪ್ರತಿಯೊಬ್ಬ ನಾಗರಿಕನ ವಿವರಗಳು, ಸಹಭಾಗಿತ್ವ, ಪ್ರಗತಿಯನ್ನು ದಾಖಲಿಸಲಿದೆ. ಕೇವಲ ಒಂದು ಎಣಿಕೆಯಲ್ಲ, ಆತ್ಮನಿರ್ಭರ ಭಾರತಕ್ಕಾಗಿ ಅಭಿವೃದ್ಧಿಯ ಹೊಸ ಪರಿವರ್ತನೆಯ ಕಥೆಯನ್ನು ಬರೆಯಲು ಸಿದ್ಧವಾಗಿದೆ. ಭಾರತದ ಜನಗಣತಿ 2027 ಕೇವಲ ಅಂಕಿಅಂಶಗಳ ಪ್ರಕ್ರಿಯೆಗಿಂತ ಮಿಗಿಲಾದದ್ದು. ಇದು ದೇಶದ ಭವಿಷ್ಯದ ಪಥವನ್ನು ನಿರ್ಧರಿಸುವ ಒಂದು ಸಮಗ್ರ ರಾಷ್ಟ್ರೀಯ ಕಾರ್ಯವಾಗಿದೆ. ಇದು ರಾಷ್ಟ್ರಕ್ಕೆ ತನ್ನನ್ನು ತಾನು ನೋಡಿಕೊಳ್ಳುವ ಒಂದು ಕನ್ನಡಿಯಂತೆ ಸೇವೆ ಸಲ್ಲಿಸುತ್ತದೆ. ಇದು ರಾಷ್ಟ್ರದ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಭವಿಷ್ಯವನ್ನು ರೂಪಿಸಲು ಉದ್ದೇಶಿಸಿರುವ ಒಂದು ಸ್ಮರಣೀಯ ಪ್ರಯತ್ನವಾಗಿದೆ. ಭಾರತವು ತನ್ನನ್ನು ಹೊಸ ದೃಷ್ಟಿಕೋನದಿಂದ ನೋಡಲು, ಅಂದರೆ ತನ್ನ ಮಾನವ ಬಂಡವಾಳ, ವೈವಿಧ್ಯತೆ, ಸವಾಲುಗಳು ಮತ್ತು ಅಪಾರ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಜನಗಣತಿಯು ಕೇವಲ ದತ್ತಾಂಶಗಳ ಸಂಗ್ರಹವೂ ಅಲ್ಲ, ಅಥವಾ 10 ವರ್ಷಕ್ಕೊಮ್ಮೆ ನಡೆಸುವ ಕೇವಲ ಒಂದು ಔಪಚಾರಿಕ ಸಂಪ್ರದಾಯವೂ ಅಲ್ಲ. ಬದಲಾಗಿ ಇದು ರಾಷ್ಟ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳ ನಿಜವಾದ ಪ್ರತಿಬಿಂಬವಾಗಿದೆ. ಇದು ಭವಿಷ್ಯದ ಅಡಿಪಾಯವನ್ನು ಹಾಕುವ ಪ್ರಬಲ ಸಾಧನವಾಗಿದೆ. ಈ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವಾಗ ಮತ್ತು 2047 ವೇಳೆಗೆ ವಿಕಸಿತ ಭಾರತದ ಬೃಹತ್ ಗುರಿ ನಮ್ಮ ಮುಂದಿರುವಾಗ ಜನಗಣತಿ 2027 ಮಹತ್ವವು ಇನ್ನಷ್ಟು ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಜನಗಣತಿಯು ಅತ್ಯುನ್ನತ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕಾರ್ಯವಾಗಿದೆ. ಇದು ಸೃಷ್ಟಿಸುವ ದತ್ತಾಂಶವು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ಮುಂದಿನ ದಶಕಗಳ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ಮತ್ತು ಆಕಾರವನ್ನು ನೀಡುತ್ತದೆ. 1951 ಸ್ವಾತಂತ್ರ್ಯ ನಂತರದ ದೇಶದ ಮೊದಲ ಜನಗಣತಿಯಲ್ಲಿ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಷ್ಟ್ರಕ್ಕೆ ಜನಗಣತಿಯ ಮಹತ್ವವನ್ನು ಸ್ಪಷ್ಟಪಡಿಸಿದರು. ಜನಗಣತಿಯು ಸಾಂಸ್ಥಿಕವಾಗಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದರ ಕೆಲಸ ಕೇವಲ ಜನರನ್ನು ಎಣಿಸುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಅನೇಕ ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾಹಿತಿಯನ್ನು ಹೊರತೆಗೆಯುವುದು ಕೂಡ ಆಗಿದೆ. ಈ ಪ್ರಕ್ರಿಯೆಯ ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಅಪಾರ ಸಾಮಾಜಿಕ ಮಹತ್ವದ ಅಮೂಲ್ಯವಾದ ವೈಜ್ಞಾನಿಕ ದತ್ತಾಂಶವನ್ನು ನೀಡುತ್ತದೆ. ಇದು ಕೇವಲ ಆರ್ಥಿಕ ನೀತಿಗಳ ಕ್ಷೇತ್ರದಲ್ಲದೆ ಇತರ ವಿಷಯಗಳಲ್ಲಿಯೂ ಸಹ ಉಪಯುಕ್ತ ಮಾರ್ಗದರ್ಶನ ನೀಡುತ್ತದೆ. ಜನಸಂಖ್ಯಾ ಸಿದ್ಧಾಂತವು ಸ್ವತಃ ಅರ್ಥಶಾಸ್ತ್ರದ ಒಂದು ಆಕರ್ಷಕ ಆಯಾಮವಾಗಿದೆ. ಈ ಸಿದ್ಧಾಂತಗಳನ್ನು ಪರೀಕ್ಷಿಸಲು ಮತ್ತು ಅವುಗಳೊಂದಿಗೆ ವಾಸ್ತವಿಕ ಸಂಬಂಧವನ್ನು ಸ್ಥಾಪಿಸಲು ಜನಗಣತಿಯು ನಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದ್ದರು. ವಾಸ್ತವವಾಗಿ ಜನಗಣತಿಯಿಂದ ಪಡೆದ ದತ್ತಾಂಶವು ಸರ್ಕಾರದ ನೀತಿಗಳ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ರಕ್ಷಣೆ, ಉದ್ಯೋಗ ಮತ್ತು ಗ್ರಾಮೀಣ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಜಾರಿಗೆ ತರುವಲ್ಲಿ ಜನಗಣತಿ ದತ್ತಾಂಶವು ಕೇವಲ ನಿಖರವೆಂದು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಜನಗಣತಿಯು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಮತ್ತು ನ್ಯಾಯವನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿಯ ಓಟದಲ್ಲಿರುವ ಸಮಾಜದ ವರ್ಗಗಳನ್ನು ಇದು ಗುರುತಿಸುತ್ತದೆ. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸರ್ಕಾರಿ ಯೋಜನೆಗಳು ಈ ದತ್ತಾಂಶದಿಂದ ರೂಪಿತವಾಗುವುದರಿಂದ ಅವು ಗುರಿ ತಲುಪುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಈ ಪ್ರಕ್ರಿಯೆಯು ಅಭಿವೃದ್ಧಿಯ ಬೆಳಕು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಯೋಜನೆಗಳವರೆಗೆ ಈ ದತ್ತಾಂಶವೇ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ದತ್ತಾಂಶವನ್ನು ಸಂಶೋಧನೆಗೆ ಅನುಕೂಲ ಮಾಡಿಕೊಡಲು ಮತ್ತು ಆರ್ಥಿಕತೆಯ ಸಮಗ್ರ ಚಿತ್ರಣವನ್ನು ನಿರ್ಮಿಸಲು ಬಳಸಲಾಗುತ್ತದೆ. ದತ್ತಾಂಶದ ಆಳವಾದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ಪ್ರಸಿದ್ಧ ಅಮೆರಿಕನ್ ಅಂಕಿ ಅಂಶ ಶಾಸ್ತ್ರಜ್ಞ ವಿಲಿಯಂ ಎಡ್ವರ್ಡ್ಸ್ ಡೆಮಿಂಗ್ ಅವರ ಮಾತುಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ದತ್ತಾಂಶವಿಲ್ಲದೆ ಅವು ಕೇವಲ ಅಭಿಪ್ರಾಯವನ್ನು ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯಷ್ಟೇ. ಅಂದರೆ ದತ್ತಾಂಶವು ಯಾವುದೇ ಆಲೋಚನೆ, ನೀತಿ ಅಥವಾ ಯೋಜನೆಯನ್ನು ಬಲಪಡಿಸುವ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಸಂಖ್ಯೆಯ ಎಣಿಕೆಯನ್ನು ವಿಶ್ವಸಂಸ್ಥೆಯ ದಾಖಲೆಯಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟವಾಗಿ ರಾಷ್ಟ್ರೀಯ ಜನಗಣತಿಯ ತತ್ವಗಳು ಮತ್ತು ಶಿಫಾರಸುಗಳಲ್ಲಿ ಜನಸಂಖ್ಯೆಯ ಎಣಿಕೆಯನ್ನು ಒಂದು ದೇಶ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಗ್ರಹಿಸುವ, ಸಂಕಲಿಸುವ ಮತ್ತು ಪ್ರಕಟಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸೆನ್ಸಸ್ ಎಂಬ ಪದವು ಲ್ಯಾಟಿನ್ ಪದವಾದ ಸೆನ್ಸೆರೆಯಿಂದ ಬಂದಿದೆ. ಇದರರ್ಥ ಮೌಲ್ಯಮಾಪನ ಮಾಡುವುದು ಅಥವಾ ಪರಿಶೀಲಿಸುವುದು. ಇದರ ಇತಿಹಾಸವು ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಷ್ಟು ಹಳೆಯದಾಗಿದ್ದು, ಆಗ ರೋಮ್ನ ಮ್ಯಾಜಿಸ್ಟ್ರೇಟ್ಗಳು ತೆರಿಗೆ ವಿಧಿಸುವ ಮತ್ತು ಕಡ್ಡಾಯ ಸೇನಾ ಸೇವೆಗಾಗಿ ವಯಸ್ಕ ಪುರುಷರ ಲಭ್ಯತೆಯನ್ನು ನಿರ್ಧರಿಸುವ ಉದ್ದೇಶದಿಂದ ಜನಸಂಖ್ಯೆಯ ನೋಂದಣಿಗಳನ್ನು ಸಂಕಲಿಸಬೇಕಾಗಿತ್ತು. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ವಿವಿಧ ಪೂರ್ವ ಜನಗಣತಿಗಳ, ಅಂದರೆ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮೀಕ್ಷೆಗಳ ರೂಪದಲ್ಲಿ ಪುರಾವೆಗಳು ಲಭ್ಯವಿವೆ. ಇಂತಹ ಎಣಿಕೆಗಳನ್ನು ಪ್ರಾಚೀನ ಬ್ಯಾಬಿಲೋನಿಯಾ ಮತ್ತು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 30ನೇ ಶತಮಾನದಷ್ಟು ಹಿಂದೆಯೇ ನಡೆಸಲಾಗಿತ್ತು. ಹೆರೋಡೋಟಸ್, ನೈಲ್ ಕಣಿವೆ ಮತ್ತು ಪ್ರಾಚೀನ ಪರ್ಷಿಯಾದಲ್ಲಿ

ನಡೆದ ಇಂತಹ ಪ್ರಯತ್ನಗಳನ್ನು ದಾಖಲಿಸಿದ್ದಾರೆ. ಜನಗಣತಿ ದಾಖಲೆಗಳ ವಿವರಗಳನ್ನು ಹಳೆಯ ಒಡಂಬಡಿಕೆಯ ಭಾಗಗಳಲ್ಲೂ ಕಾಣಬಹುದು. ಎಕ್ಸೋಡಸ್ ಅಂದಾಜು ಕ್ರಿಸ್ತಪೂರ್ವ 1500 ಮೊದಲು ಸೆಸ್ ಇಸ್ರೇಲ್ನ ಹೋರಾಟಗಳನ್ನು ಎಣಿಕೆ ಮಾಡಿದ್ದರು. ಅಂತೆಯೇ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಚೆಂಗೀಸ್ ಖಾನ್ ತಾನು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ತೆರಿಗೆ ಸಾಮರ್ಥ್ಯವನ್ನು ಅಳೆಯಲು ಜನಸಂಖ್ಯೆಯ ಗಣತಿಯನ್ನು ನಿಯೋಜಿಸಿದ್ದನು. ಆಧುನಿಕ ಯುಗದಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವುದೇ ರಾಷ್ಟ್ರದ ಪ್ರಸ್ತುತ ವಾಸ್ತವ ಮತ್ತು ಭವಿಷ್ಯವನ್ನು ನಿರ್ಧರಿಸುವಲ್ಲಿ ದತ್ತಾಂಶವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ದತ್ತಾಂಶವು

ಫಜಲ್ನ ಐನಿ ಅಕ್ಬರಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಭಾರತವು ಜನಗಣತಿಯನ್ನು ನಡೆಸುವ ಸುದೀರ್ಘ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿದೆ. ಜನಗಣತಿಯ ಬಗ್ಗೆ ಅತ್ಯಂತ ಹಳೆಯ ಉಲ್ಲೇಖವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಿಸ್ತಪೂರ್ವ 321-296 ನಡುವೆ ಕಂಡುಬರುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ಪ್ರಸ್ತುತ ವೈಜ್ಞಾನಿಕ ರೂಪದಲ್ಲಿ 1865 ಮತ್ತು 1862 ನಡುವೆ ಏಕಕಾಲಿಕವಲ್ಲದ ರೀತಿಯಲ್ಲಿ ನಡೆಸಲಾಯಿತು. 1951 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರದ ಮೊದಲ ಜನಗಣತಿಯನ್ನು ನಡೆಸಲಾಯಿತು. ಈ ಸರಣಿಯು 2011 ಮುಂದುವರೆಯಿತು. ಅಂದಿನಿಂದ ಜನಗಣತಿಯನ್ನು ನಿರಂತರವಾಗಿ ಪ್ರತಿ 10 ನಡೆಸಿಕೊಂಡು ಬರಲಾಗುತ್ತಿತ್ತು. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ 2021 ನಿಗದಿಯಾಗಿದ್ದ ಜನಗಣತಿಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅದನ್ನು ಈಗ ಕೈಗೆತ್ತಿಕೊಳ್ಳಲಾಗಿದೆ. 2027 ಜನಗಣತಿಯು ಒಂದು ಮಹಾಯಜ್ಞಕ್ಕಿಂತ ಕಡಿಮೆಯೇನಲ್ಲ. ಎರಡು ಹಂತಗಳಲ್ಲಿ ನಡೆಸಲಾಗುವ 2027 ಜನಗಣತಿಯು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಿದ್ದು ಇದರ ಪ್ರಾರಂಭವು April 2026 ಆರಂಭವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವ ಮೊದಲ ಜನಗಣತಿಯಾಗಿದೆ. ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ ಮತ್ತು ಆನ್ಲೈನ್ ಸ್ವಯಂ ಗಣತಿಯ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಜಾತಿ ಗಣತಿಯನ್ನು ಸಹ ಈ ಜನಗಣತಿಯ ಜೊತೆಗೆ ನಡೆಸಲಾಗುವುದು. ಇದನ್ನು ಸುಗಮಗೊಳಿಸಲು ಭಾರತದಾದ್ಯಂತ 31 ಲಕ್ಷಕ್ಕಿಂತಲೂ ಹೆಚ್ಚು ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. June 16, 2025 ಗೃಹ ಸಚಿವಾಲಯವು 2027 ಜನಗಣತಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಅಂಕಿಅಂಶಗಳ ಮಾಹಿತಿಯ ಏಕೈಕ ಅತಿದೊಡ್ಡ ಮೂಲವಾಗಿದೆ. ಸ್ವಯಂ ಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಿವಾಸಿಗಳು ತಮ್ಮ ಸ್ವಯಂ ಗಣತಿ ಐಡಿ ಅಂದರೆ SEID ಸಿದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಎಣಿಕೆದಾರರು ಭೇಟಿ ನೀಡಿದಾಗ ಅದನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸ್ವಯಂ ಗಣತಿಯನ್ನು ಆರಿಸಿಕೊಳ್ಳದ ಕುಟುಂಬಗಳನ್ನು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹಂತದಲ್ಲಿ ಎಣಿಕೆದಾರರು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಭರ್ತಿ ಮಾಡುತ್ತಾರೆ. 2027 ಜನಗಣತಿಯ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾಗುವ ಯಾವುದೇ ದತ್ತಾಂಶವನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಗೌಪ್ಯ ಮತ್ತು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಇದಲ್ಲದೆ ದತ್ತಾಂಶವನ್ನು ರಕ್ಷಿಸಲು ಮತ್ತು ಹ್ಯಾಕಿಂಗ್ ಹಾಗೂ ಅನಧಿಕೃತ ಪ್ರವೇಶದ ವಿರುದ್ಧ ರಕ್ಷಣೆ ಖಚಿತಪಡಿಸಲು ಬಹುಪದರದ ಸೈಬರ್ ಶೀಲ್ಡ್ ಅನ್ನು ಸ್ಥಾಪಿಸಲಾಗಿದೆ. ತಾಂತ್ರಿಕ ಆವಿಷ್ಕಾರಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 2027 ಜನಗಣತಿಯು ನಿಖರ, ಸುರಕ್ಷಿತ ಮತ್ತು ಸಮಗ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. 2027 ಜನಗಣತಿಗಾಗಿ ಸುರಕ್ಷಿತ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಅಪ್ಲಿಕೇಶನ್ ಸದೃಢವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ದತ್ತಾಂಶ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮೊಬೈಲ್ ಸಾಧನಗಳಲ್ಲಿ ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ಅದರ ರವಾನೆ ಮತ್ತು ಸರ್ವರ್ ಮಟ್ಟದಲ್ಲಿ ಅದರ ಸಂಗ್ರಹಣೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 2027 ಜನಗಣತಿಗಾಗಿ ಬಳಸಲಾಗುವ ಡಿಜಿಟಲ್ ಪರಿಕರಗಳು ಉನ್ನತ ಮಟ್ಟದ ದತ್ತಾಂಶ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಎನ್ಕ್ರಿಪ್ಷನ್ ಮತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನು ಹೊಂದಿವೆ. ಜನಗಣತಿಗಾಗಿ ದತ್ತಾಂಶ ಸಂಗ್ರಹಣೆಯನ್ನು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಲಾದ ಎಲ್ಲ ವೈಯಕ್ತಿಕ ದತ್ತಾಂಶವನ್ನು ಸಂಪೂರ್ಣ ಗೌಪ್ಯವಾಗಿ ನಿರ್ವಹಿಸಲಾಗುತ್ತದೆ. ದತ್ತಾಂಶ ಭದ್ರತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಿ ವಿವಿಧ ಆಡಳಿತಾತ್ಮಕ ಮಟ್ಟಗಳಲ್ಲಿ ಸಂಕಲಿಸಲಾದ ಒಟ್ಟುಗೂಡಿಸಿದ ದತ್ತಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. 2027 ಜನಗಣತಿಗೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಸುಗಮಗೊಳಿಸಲು ಮೀಸಲಾದ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಜನಗಣತಿಯ ಸುಗಮ ನಿರ್ವಹಣೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಏಕೆಂದರೆ ದತ್ತಾಂಶ ಸಂಗ್ರಹಣೆ, ಪರಿಶೀಲನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಪ್ರಗತಿ ಪರಿಶೀಲನೆ ಸೇರಿದಂತೆ ವಿವಿಧ ತಳಮಟ್ಟದ ಚಟುವಟಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಳು ನೇಮಿಸಿದ ಜನಗಣತಿ ಅಧಿಕಾರಿಗಳು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಾರೆ. ಜನಗಣತಿಯು 16 ಭಾಷೆಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿದೆ. ಇದು ದೇಶದ ಒಟ್ಟಾರೆ 16ನೇ ಜನಗಣತಿ ಮತ್ತು ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿಯನ್ನು ಐತಿಹಾಸಿಕವಾಗಿ ಪ್ರತಿ 10 ನಡೆಸಲಾಗುತ್ತಿದ್ದರೂ ಈ ಬಾರಿ 16 ಅಂತರದ ನಂತರ ನಡೆಯುತ್ತಿದೆ. ಈ ಕಾಲಮಿತಿಗಳಿಗಿಂತ ಹೆಚ್ಚು ಗಮನಾರ್ಹವಾದುದು ಮತ್ತು ಈ 16 ಜನಗಣತಿಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಡಿಜಿಟಲ್ ಜನಗಣತಿಯನ್ನು ಪರಿಚಯಿಸಲಾಗಿದೆ. ನಾಗರಿಕರಿಗಾಗಿ ಸ್ವಯಂ ಗಣತಿ ಆಯ್ಕೆಯನ್ನು ಒದಗಿಸಲಾಗಿದೆ. ಜನಗಣತಿ ತಿದ್ದುಪಡಿ ನಿಯಮಗಳು 2022 Section 6 ಸ್ವಯಂ ಗಣತಿಯು 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದೆ.

0: ಜಿಒವಿ ಡಾಟ್ ಇನ್ ಒಂದು ಮೀಸಲಾದ ವೆಬ್ ಪೋರ್ಟಲ್ ಆಗಿದ್ದು ಇದನ್ನು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಸ್ವಯಂ ಗಣತಿಯನ್ನು ದೇಶದ ಯಾವುದೇ ಸ್ಥಳದಿಂದ, ದೂರದ ಪ್ರದೇಶಗಳಿಂದಲೂ ಸಹ ಆನ್ಲೈನ್ನಲ್ಲಿ ಮಾಡಬಹುದು. ಈ ಸೌಲಭ್ಯವು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಗಳ ಪಟ್ಟಿ ಮಾಡುವ ಹಂತ ಪ್ರಾರಂಭವಾಗುವ 15 ದಿನಗಳ ಮೊದಲು ಸಾರ್ವಜನಿಕರಿಗೆ ಲಭ್ಯವಾಗುತ್ತದೆ. ಇದು ಅವರ ಕುಟುಂಬದ ವಿವರಗಳನ್ನು ಮೊದಲೇ ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಎಣಿಕೆದಾರರು ತಮಗೆ ನಿಗದಿಪಡಿಸಿದ ಮನೆ ಪಟ್ಟಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮನೆಗೂ ಭೇಟಿ ನೀಡುವುದನ್ನು ಮುಂದುವರಿಸುತ್ತಾರೆ. ಆದರೆ ಅವರ ಭೇಟಿಗಿಂತ ಮೊದಲು ಸ್ವಯಂ ಗಣತಿಯು ಹೆಚ್ಚುವರಿ ಮತ್ತು ಪೂರಕ ಸೌಲಭ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಸ್ಸಂದೇಹವಾಗಿ ಜನಗಣತಿಯು ಆಡಳಿತದ ಪ್ರಮುಖ ಸಾಧನವಾಗಿದ್ದು ಮುಂಬರುವ ದಶಕದ ಭಾರತ ಅಭಿವೃದ್ಧಿಯ ನೀಲನಕ್ಷೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ಅದರಂತೆ ಜನಗಣತಿ 2027 ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಬದಲಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ಇದು ಸರ್ಕಾರ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ಜನಗಣತಿ 2027 ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಕರೆಯಲಾಗದು, ಬದಲಾಗಿ ಇದು ಪ್ರತಿ ಪ್ರಜೆಯ ಭಾಗವಹಿಸುವಿಕೆ ಅನಿವಾರ್ಯವಾಗಿರುವ ಒಂದು ಜನಾಂದೋಲನವಾಗಿದೆ, ಒಂದು ಅಭಿಯಾನವಾಗಿದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಮತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ರಾಷ್ಟ್ರೀಯ ಪ್ರಯತ್ನಕ್ಕೆ ತಮ್ಮ ಪಾಲಿನ ಕೊಡುಗೆಯನ್ನು ನೀಡುವುದು ನಾಗರಿಕರ ಕರ್ತವ್ಯವಾಗಿದೆ. ಆ ಮೂಲಕ ಸಾರ್ವಜನಿಕ ಸಹಭಾಗಿತ್ವವೇ ಸಶಕ್ತ, ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಅಡಿಪಾಯವಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದುವರೆಗೆ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ನ್ಯೂ ಇಂಡಿಯಾ ಸಮಾಚಾರ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 9:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ఆకాశవాణి క్రీడాలోక సాప్తాహిక క్రీడా సంచికే.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
1: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು? ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ,
2: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಯಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ಬರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ, ಶಾಂತಲಾ ಮೇಡಮ್ ಅಂಡ್

0: ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡಿಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ. ಅಲ್ಲಿ ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿಯುತ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು 1.5 ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣರಾಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ. ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತು ಅಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೇ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತೂ ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲಿಂದಾನು ಇಲ್ಲ, ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು, ಅವನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ. ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟ ಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದಾನು ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋಂತ ಮಕ್ಕಳಿಗೆ,
1: ವಿಶೇಷ ಚೇತನ
0: ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಆಮ್ ಎ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್, ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ STC ಟೆಕ್ನಿಕಲ್ ಅವರು, ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲಸಕ್ಕೆ ಬರ್ತೀನಿ ಅಂದ್ರೆ, ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದ್ರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ದೇವನ್ನೇ ಸ್ಟಾರ್ಟರ್ ಕೊಟ್ಬಿಟ್ರು. ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಅಂತದ್ದು ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದ್ರಿಸಿ ವಿಜಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
0: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ್ದು ಮಕ್ಕಳಿದ್ದಾರೆ. ಅವ್ರನ್ನೆಲ್ಲರದಲ್ಲೇನು ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟಿಕ್ಟ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಿಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
0: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರ

0: ಪ್ರೀತ್ ಸಿಂಗ್ ಅಂತ ಇದಾರೆ, ಡಿಜಿ ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನೆಡ್ಡಾ ಮ್ಯಾಮ್, ನೆಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ, ಅವರೆಲ್ಲರ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ, ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದು ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡು ಹೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗ್ಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನು ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ಬರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ಬರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾ ನೆಡ್ಡಾ ಮ್ಯಾಮ್ ದೇವ್ರ ತರ ನಿಂತಿದ್ದಾರೆ. ನಮಗೆ ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ಅಂತ ಒಂದು ಕಾಸು, ಅಂದ್ರೆ ಒಂದು ಮೆಡಲ್ ತಗೊಂಡ್ಬಂದ್ರೆ 5 ಲಕ್ಷ ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕಲ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಬಂದ್ರೆ ಲೈಫ್ ಸೆಟ್ಲ್ ತಂದೆ ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿ ಇದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡ್ತೀರ. ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡಿಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರ ಏನ್ ಮಾಡಿದಾರೆ ಇವತ್ತು, ವಿಡಿಯೋ ತರ್ಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ? ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
0: ಪ್ರತಿಯೊಂದು ಡಿಸ್ಟಿಕ್ ತಾಲೂಕು ಪಾಸ್ ಆಗಿ ಸ್ಟೇಟ್ ಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು. ಅದರಲ್ಲಿ ಫಿಲ್ಟರ್ ಆಗ್ತಾರೆ, 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, 3ನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಕ್ಕಳು ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟಿಕ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲಾ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್. ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರ ಬ್ರಷ್ ಅವ್ರು ಮಾಡ್ತಾರ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೊಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲಾ ಅಸೋಸಿಯೇಷನ್ಸ್ ಆಶೀರ್ವಾದ, ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೆಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ಮ ಹತ್ರ, ವಿಶೇಷ ಚೇತನ ಮಗು ನಿಮ್ಮ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದು ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ಬಂದು

0: ಇದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ ಮಗ ಸ್ಪೆಷಲ್ ಚೈಲ್ಡ್ ಅವನಿಗೇನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಿಗೆ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯಿನ್ ಆಗಕ್ ಬಂದಾಗ ಊಟ ಮಾಡಲ್ಲ, ನಾಲ್ಕ ಹತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ, ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಒಂದೂವರೆ ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ. ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನ್ ಎಷ್ಟು ಹೇಳ್ಕೊಟ್ರು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು ನಮ್ಮ ಮಗು ಸ್ಪೆಷಲ್ ಸೈಡ್ ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವನ್ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು, ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳ್ಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತಿರ ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ. ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿಯೊಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ, ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲಾರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನೋದೇ ನೋಡಿರಲ್ಲ, ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನ್ ಬೆಂಗಳೂರು, ನಾನ್ ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 hours ಗಿನ ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ 1 ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರು ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತ್. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುಂದ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟಿಕ್ ಬಾಡಿ, ಡಿಸ್ಟಿಕ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ಆಗ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಆಗ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸೇ ಮಾಡ್ಕೊಳ್ತಿಲ್ಲ. ಸಬ್ಲಿ ಕಲ್ಯಾಣ ಇಲಾಖೆ ಅವರು, ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿ ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. DDW ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟಿಕ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟಿಕ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್, ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ ಬಿಡ್ಬೇಕು. ಒಂದ್ ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ

0: ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours 36 hours ಅಂತೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು. ಅಂತದ್ರಲ್ಲಿ ನಾವು ಹೋಗಿ ಜಾಯಿನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು, ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ, ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮ್, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮಲ್ಲಿ ಎಲ್ಲಾ ಕಡೆ ಆ ಗೇಮ್ ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು. ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಅ ಸಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿಮ್ಗೆ ಗೊತ್ತು, ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡುವಂತದ್ದು. ಸೊ ಇದು ಆ ತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳ ಲೈಫ್ ಟೈಮ್ ಹೇಳ್ಕೋಬಹುದು. But I am happy what we have done earlier and those kids who are very blessed to have that achievement.
1: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
0: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಯಾವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಠೀರವ ಶ್ರೇಣಿ ಮಕ್ಕಳ ದಿನಾಚರಣೆ, ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದ್ದಿದ್ದ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್. ಒಂದು ಇನ್ನು ಮಿಕ್ಕಿದ್ದು ಹಲವಾರು ಇದೆ.
1: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ?
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದೀಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದೀಪೇನ್ ನನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ, ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳ್ಳುತ್ತೆ. ಅಲ್ಲಿಂದಾನು ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 years ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆ ತರ ಮಕ್ಕಳು. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ. ಶ್ರೀ ಗೋಪಾಲಯ್ಯಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ MLA ಆಗಿರುವಂತ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರ ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟಪಡ್ತಾ ಇದೀನಿ, ನೋಡೋಣ. ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ, ನಿಮ್ ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗ, ಅವ್ರು ಮಿಸ್ಸೇ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕು, ಅದಕ್ಕೆ ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ದ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ ಫಸ್ಟ್. ಅದು ನೀವು ಎಷ್ಟು ಲಕ್ಷ ಇಟ್ಟರು ಅದನ್ನ ಕಾಪಾಡ್ಕೊಳ್ಳೋದೇ ಇವತ್ತಿನ ದಿವಸದಲ್ಲಿ ಬರ್ತಿರೋ ಕಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬೋದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು, ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ. ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ, ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದ್ದಾರೆ. ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ ಕರ್ನಾಟಕದು, ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಲವರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲಲ್ಲ ಸರ್?
0: ಇಲ್ಲ, ಒಲಿಂಪಿಕ್ಸ್ ಅಲ್ಲಿ 2 ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್. ಈ 2 ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ?
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ 1 year before ಏನೋ ತೆಗೆದಿದ್ದಾರೆ. ಮತ್ತೆ ಅದಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು.

0: ಡಿಸ್ಕಷನ್ಸ್ ಅಲ್ಲಿ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ ಆರ್ ಎಸ್ ಎಫ್ ಐ ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದುಧರ್ ಸೀತಾರಾಮ್ ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ಅನಿಲ್ ಕುಮಾರ್ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢದಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ಗೆ ಬ್ರಾನ್ಸ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ, ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
3: ನನ್ನ ಹೆಸರು ನಿತಿನ್. ನಾನು 7th standard ಇವಾಗ. ಸ್ಕೇಟಿಂಗ್ ನ 7 years ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 medals ಮಾಡಿದ್ದೀನಿ, ಸ್ಟೇಟ್ ಅಲ್ಲಿ 32 medals ಮಾಡಿದ್ದೀನಿ, ನ್ಯಾಷನಲ್ಸ್ ಅಲ್ಲಿ 14 medals ಮಾಡಿದ್ದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನಗೆ ಸ್ಕೇಟಿಂಗ್ ಮಾಡಿದ್ರೆ ನನಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನನಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನಗೆ ಫುಲ್ ಫಿಟ್ ಆಗಿ ಇರೋಕ್ಕೆ ನಂಗೆ ತುಂಬ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದ್ದೀನಿ. ಒಂದ್ಸತಿ ಆದರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
4: ನನ್ನ ಹೆಸರು ಅಮೃತ. ನಾನು ಇವಾಗ 1st standard. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದ್ದೀನಿ. ನನ್ನ ಹತ್ರ 10 medals ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನಗೆ 4 medals ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ.
5: ನನ್ನ ಹೆಸರು ನಿಶಾ ಗಡಡಿ. ನಾನು ಈಗ 8th ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 medals ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ ಯಾಕಂದ್ರೆ ಅದ್ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ತೆ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
6: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 gold ಮತ್ತೆ ಹಾಕಿಲಿ 1 bronze ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 total medals ಆಗಿದೆ. ಸ್ಟೇಟ್ ಅಲ್ಲಿ 4 medals, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 medals.
7: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 years ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 years ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಮೆಡಲ್ಸ್ ಅನ್ನು

0: ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಟೇಟ್ ಗೇಮ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ವಿ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದೀವಿ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದಿ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟಿಕ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯ್ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು. ನನಗೆ ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 ಪ್ಲೇಯರ್ಸ್ ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 ಮೆಂಬರ್ಸ್ ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದ್ ಟೀಮ್ ಮತ್ತೆ ಅಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 ಮೆಂಬರ್ಸ್ ಪ್ಲೇ ಮಾಡ್ತೀವಿ ಒಳಗಡೆ ಎರಡು ಟೀಮ್ ಇಂದ. ಟೋಟಲ್ 10 ಮೆಂಬರ್ಸ್ ಗೇಮ್ ಅದು. ಕರ್ನಾಟಕದಿಂದ 5 ಮೆಂಬರ್ಸ್, ಬೇರೆ ಸ್ಟೇಟ್ ಇಂದ 5 ಮೆಂಬರ್ಸ್ ಆಡ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡಿಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಅಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡಿಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವ್ರ ಎಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
1: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಠ, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕೆವಿ ನಂದಕುಮಾರ್ ಅವರ ಗಾಯನ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇದೀಗ ಗೀತ ಚಂದ್ರಿಕೆ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಇದೀಗ ಕೇಳೋಣ ರೋಜಾ ಚಿತ್ರದ ಗೀತೆಯನ್ನ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಪಿ ಕೆ ಮಿಶ್ರಾ ಅವರದು, ಸಂಗೀತ ಎ ಆರ್ ರೆಹಮಾನ್.

ಭದ್ರಿಪ್ರಸಾದ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಂಗೀತ ಮತ್ತು ಸಾಹಿತ್ಯ ಕೆ ಕಲ್ಯಾಣ್ ಅವರದಾಗಿತ್ತು.

ಇದೀಗ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಸಮೀರ್, ಗೀತೆಗೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.